0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಹಾಯ್ ಎಲ್ರಿಗೂ ಅಡ್ಬಿದ್ದಿ. ನೀವು ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತಾ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬನ್ನಿ ಬನ್ನಿ ಕೂಕಣಿಯಿಂದಲೇ ಸ್ವಾಗತಿಸ್ಕಂತಿದ್ದೆ. ದೊಡ್ಡವ್ರು ಹೇಳ್ತ್ರ, ನಾವು ಮೊದಲಿಗೆ ಹವ್ಯಾಸವನ್ನು ಬೆಳೆಸ್ಕೊಂಡ್ಕಂಬ್ರ, ಆಮೇಲೆ ಆ ಹವ್ಯಾಸವೇ ನಮ್ಮನ್ನು ಬೆಳೆಸುತ್ತಂಬ್ರ. ಹಂಗಾರೆ ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಇದ್ರು. ಅವರ ಹವ್ಯಾಸವನ್ನು ಹ್ಯಾಂಗೆ ಬೆಳೆಸ್ಕೊಂಡ್ರ, ಆ ಹವ್ಯಾಸ ಅವ್ರನ್ನ ಹ್ಯಾಂಗೆ ಬೆಳೆಸ್ತ ಅಂಬುದನ್ನು ಅವರನ್ನು ಮಾತಾಡ್ಸ್ಕೊಂತ ಅವರ ಬಾಯಲ್ಲೇ ಆ ಮಾತನ್ನೆಲ್ಲ ಕೇಂತ ಹೋಪ ಅವರನ್ನು ಮೊದಲು ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಬ. ಅವರು ಯಾರೂ ಅಲ್ಲ, ನೀವೆಲ್ಲ ಕೇಂದಿಪ್ರಿ, ಇದೇ ನಮ್ಮ ಕುಂದಾಪುರದವರು ನಳಿನಿ ವೆಂಕಟರಮಣ ರಾವ್. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತಿದ್ದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರದವರು. ಅವರು ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ಲಘು ಸಂಗೀತ, ಸುಗಮ ಸಂಗೀತ, ಜನಪದ ಸಂಗೀತ, ಹೀಗೆ ಬೇರೆ ಬೇರೆ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕಂತ ಸಾಧನೆಯನ್ನು ಮಾಡಿದವರು. ಇವತ್ತು ಅವ್ರು ನಮ್ಮ ಜೊತೆಗಿದ್ರು. ಅವರನ್ನು ಮಾತಾಡ್ಸ್ಕಂತ ಹೋಪ, ಅವ್ರಿಗೆ ಈ ಸಂಗೀತದಲ್ಲಿ ಆಸಕ್ತಿ ಹ್ಯಾಂಗೆ ಬೆಳೀತು? ಬಾಲ್ಯದಲ್ಲಿ ಆ ಸಂಗೀತ ಆಸಕ್ತಿ ಇದ್ದಿತ್ತ ಮೇಡಮ್ ನಿಮಗಿದೆ?
1: ಹಾಂ ಹೌದು, ಬಾಲ್ಯದಿಂದ ನಾನು 3ನೇ ಕ್ಲಾಸಿಂದ ಹಾಡ್ತಾ ಇದ್ದೀನಿ.
0: ಸಂಗೀತ ಹಾಡ್ತಾ ಹಾಡ್ತಾ ಆವಾಗಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಮುಂದಿನ ದಿನದಲ್ಲಿ ನೀವು ಸಂಗೀತ ಕಲಿಕ್ ಹೊರಟ್ರೆ?
1: ಸುಮ್ಮನೆ ಹೀಗೇ ಹಾಡೋದು. ಕೊನೆಗೆ ನಾನು ಮದುವೆ ಆದಮೇಲೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ಕಲಿತಿದ್ದು. ಅದ್ರ ಮೊದಲು ಸುಮ್ಮನೆ ಹೀಗೆ ಸಿನಿಮಾ ಸಾಂಗು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹೀಗೆ ಹಾಡ್ಕೊಂಡು ಹಾಡಿಕೊಂಡು ಬೆಳೆದವಳು.
0: ನೀವು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತ ನೀವು ಕುಂದಾಪುರ ಬದಿಯವರು ಅಲ್ಲ ಅಂದೇಳಿ. ನಿಮ್ಮ ಬಾಲ್ಯ ಎಲ್ಲಿ, ನೀವು ಹುಟ್ಟು ಅಥವಾ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ನಡೀತ ಅಂದೇಳಿ?
1: ನಮ್ಮ ಬಾಲ್ಯ ಎಲ್ಲ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ, ಅಲ್ಲಿ 3ನೇ ಕ್ಲಾಸ್ವರೆಗೆ ಕಲಿತು. ನಂತರ ನಾನು ತೀರ್ಥಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿ ಡಿಗ್ರಿ ಎಲ್ಲ ಶಿವಮೊಗ್ಗ DVS ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಕೊನೆಗೆ ಹಾಗೆ 3 ವರ್ಷ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಪತಿ ವೆಂಕಟರಮಣ್ ರಾವ್ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಕುಂದಾಪುರದಲ್ಲಿ ಆವಾಗ ಹಂಗಳೂರು ಬ್ರಾಂಚಲ್ಲಿ. ಅವರು ನನಗೆ ಸಂಗೀತ, ನಂದು ಕೆಲಸ ರಿಸೈನ್ ಮಾಡಬೇಕು ಅಂದರು. ಆವಾಗ ನಾನು ಕೆಲಸ ಬಿಟ್ಟೆ. ನಂತರ ನಾನು ಸಂಗೀತ ಕಲೀಲಿಕ್ಕೆ ಆವಾಗ ಅಲ್ಲಿಂದ ಶುರು ಮಾಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲೇಜ್ ಲೆವೆಲಲ್ಲೆಲ್ಲ ತುಂಬ ಸ್ಟೇಟ್ ಲೆವೆಲ್ಲು, ಹೀಗೆ ಜಿಲ್ಲಾ ಮಟ್ಟ ಸ್ಟೇಟ್ ಲೆವೆಲಲ್ಲೆಲ್ಲ ಭಾವಗೀತೆ ಭಕ್ತಿಗೀತೆ ಹೀಗೆ ಹಾಡಿಕೊಂಡು ಪ್ರೈಸ್ ತಗೊಂಡು ಹೀಗೆ ಹಾಡ್ತಾ ಇದ್ದಿದ್ದು.
0: ಹೀಗೆ ಹವ್ಯಾಸ ಇದ್ದದ್ದು ಕಲಿಕೆ ಪ್ರಾರಂಭ ಆದ್ದು ಮದುವೆ ಆದಮೇಲೆ ಅಂತೇಳಿ ಹೇಳ್ತಿದ್ರಿ.
1: ನನ್ನ ಗಂಡನ ಪ್ರೋತ್ಸಾಹದಿಂದ ಸಂಗೀತಕ್ಕೆ ಮಂಗಳೂರಲ್ಲಿ ಕಲಾನಿಕೇತನ ಪ್ರಿನ್ಸಿಪಾಲ್ ಗೋಪಾಲಕೃಷ್ಣ ಅಯ್ಯರ್, ವಿದ್ವಾನ್ ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವರಲ್ಲಿ ನಾನು ಸಂಗೀತ ವಿದ್ವತ್ವರೇ ಪಾಠ ಮಾಡಿಕೊಂಡೆ. ಸುಮಾರು ಒಂದು 10-12 ವರ್ಷ ಕಲಿತು. ಅದರ ಮೊದಲು ನಂಗೊಬ್ಬರು ಶ್ರೀನಿವಾಸ ಹುಡುಪರು ಅಂತ ಬೇಸಿಕ್ ಸುರಾಗಿದ್ದು ಅಲ್ಲಿಂದ ಶ್ರೀನಿವಾಸ ಹುಡುಪರು ಅಂತ. ಆಮೇಲೆ ನಂತರ ಇವರು ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮುಗೀತು. ಕೊನೆಗೆ ನಾನು ವಿದ್ವತ್ತನ್ನ ಬೆಂಗಳೂರಲ್ಲಿ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ವಿದ್ವತ್ತು. ಕೊನೆಗೆ ವಿದ್ವತ್ ನಂತರವೂ 3 ವರ್ಷ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅಂತ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತೆ. ಅವರು ದೊಡ್ಡ ವಿದ್ವಾಂಸರು. ಹಾಗೆ ಅಂದರೆ ನನ್ನ ಗಂಡನಿಗೆ ಊರೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ. ಆಮೇಲೆ
0: ಅದ್ರ ಮಧ್ಯೆ ಕಲಿಕೆ ಹೇಗಾಯ್ತು, ಹೇಗೆ ಸುಗಮ ಆಯ್ತು?
1: ಸುಗಮ ಸಂಗೀತ ನಾನು ಮೊದಲಿಂದ ಹಾಡ್ಕೊಂಡಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನಾನು ರೇಡಿಯೋ BA Grade ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಡಿದೆ B Grade ಆರ್ಟಿಸ್ಟ್ ಆಗಿ
0: ಮಂಗಳೂರು ಆಕಾಶವಾಣಿ.
1: ಸುಮಾರು ಒಂದು 18-20 ವರ್ಷದವರೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಹಾಡಿದೆ. ಆಮೇಲೆ ಮಂಗಳೂರಲ್ಲಿ 10 ವರ್ಷ 10-12 ವರ್ಷ ಇದ್ವಿ. ಕೊನೆಗೆ ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ, ಶಿವಮೊಗ್ಗದಲ್ಲಿ 3 ವರ್ಷ, ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲೆಲ್ಲ ನಾನು ತುಂಬ ಪಬ್ಲಿಕ್ ಕಾನ್ಸರ್ಟ್, ಶಾರದೋತ್ಸವ, ರಾಮೋತ್ಸವ, ಗಣೇಶೋತ್ಸವ ಹೀಗೆ ಅಲ್ಲಿ ಎಲ್ಲ ತುಂಬ ಜಾಸ್ತಿ. ಅದು ಒಂದೊಂದು ತಿಂಗಳು ಇಡ್ತಾರೆ ಎಲ್ಲ ಗಣಪತಿ ಎಲ್ಲ. ಹಾಗೆ ಅಲ್ಲೆಲ್ಲ ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ ಅದು ನಾನು ಪ್ರೋಗ್ರಾಮ್ ಎಲ್ಲ ಕಾನ್ಸರ್ಟ್ ಎಲ್ಲ ಕೊಡ್ತಾ ಇದ್ದೆ ತುಂಬ. ಹಾಗೆ ಒಂದು 500 ಕಾನ್ಸರ್ಟ್ ಕೊಟ್ಟಿದ್ದೀನಿ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ, ಕ್ಷೇತ್ರಗಳಲ್ಲಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಹೀಗೆ ಕೊಲ್ಲೂರು ಎಲ್ಲ ಕಡೆಯಲ್ಲೂ ನಾನು ಸಂಗೀತ ಶಾಸ್ತ್ರೀಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆಮೇಲೆ ಹೈದರಾಬಾದಲ್ಲಿ ಸಂಗೀತ ಸಭೆಯಲ್ಲಿ, ಆಮೇಲೆ ಬಿರ್ಲಾ ಟೆಂಪಲಲ್ಲಿ ಹೀಗೆ ಕಾನ್ಸರ್ಟ್ ಕೊಟ್ಟು ಕೊನೆಗೆ ನಮ್ಮ ಮನೆಯವರಿಗೆ.
0: ನಿಮ್ಮ ಇಷ್ಟೆಲ್ಲ ಸಾಧನೆ ಕೇಳೋದು ಒಂದು ಪ್ರಶ್ನೆ ನಂದು, ಮತ್ತೆಂತ ಇಲ್ಲ, ಈಗ ಮದುವೆ ಆದ್ಮೇಲೆ ಈಗ ಮಕ್ಳು ಮರಿ ಅಂತ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸಾಧಿಸೋಕೆ ಹೆಂಗೆ ಸಹಕಾರ ಹೆಂಗೆ ಸಿಕ್ತು ನಿಮಗೆ, ಅಥವಾ ನಿಮಗೆ ಹೇಗೆ ಅದು ಸಾಧ್ಯ ಆಯ್ತು ಅಂದೇಳಿ ಕೇಳ್ಬೋದು.
1: ಹಾಂ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸ್ಕೊಂಡು ಮಕ್ಕಳು ಬರೋದ್ರೊಳಗೆ ಮನೆಗೆ ಬರ್ತಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ವಿದ್ವತ್ ಆದಮೇಲೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ನಾಗವಲ್ಲಿ ನಾಗರಾಜರಲ್ಲಿ 3 ವರ್ಷ ಕಲಿತೆ. ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ.
0: ಬಹುಶಃ ಆಸಕ್ತಿ ಇದ್ರೆ ಯಾವುದು ಕಷ್ಟ ಅಲ್ಲ ಅಂದೇಳಿ ನಿಮ್ಮನ್ನ ಕಂಡು ಕಲೀಲಕ್ಕಂತ ಹೇಳಕ್ಕೆ
1: ತುಂಬ ಆಸಕ್ತಿ ಸಂಗೀತ ಅಂದರೆ. ಹಾಗೆ ನಾನು ಅದರೊಟ್ಟಿಗೆ ನನ್ನ ಗಂಡನು ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬರೋದ್ರೊಳಗೆ ಮನೆ ಸೇರ್ಕೊಳ್ತಿದ್ದೆ.
0: ಈಗ ಮಕ್ಕಳು ಯಾರಾದರೂ ಆ ದಾರಿಯಲ್ಲಿ ಮುಂದುವರಿದ್ರ ಸಂಗೀತ?
1: ನನಗೆ 2 ಹೆಣ್ಮಕ್ಕಳು, ದೊಡ್ಡವಳು ಅಶ್ವಿನಿ ಅಂತ ಹೇಳಿ, ಎರಡನೇ ಅವಳು ಅನ್ನದ ಅಂತ. ಅವರೆಲ್ಲ ಈಗ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದಾರೆ. ನಂದು ಎರಡನೇ ಮಗಳು ಸಂಗೀತ ವಿದ್ವತ್ತೆಲ್ಲ ಮಾಡಿ ಅವಳು ಅಮೇರಿಕಾದಲ್ಲಿ ಇದ್ಲು 1 ವರ್ಷ, ಅಲ್ಲಿ ಪಾಠ ಎಲ್ಲ ಮಾಡ್ತಿದ್ಲು, ಪ್ರೋಗ್ರಾಮ್ ಎಲ್ಲ ತುಂಬ ಕೊಟ್ಟಿದ್ದಾಳೆ ಅವಳು. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಂದು.
0: ಅಂತೂ ಮಗಳು ಕೂಡ ಆ ದಾರಿಯಲ್ಲಿ ಮುಂದುವರಿತಾ ಇದ್ರು, ಆ ಒಂದು ಶಾಸ್ತ್ರೀಯ ಕಲೆಯನ್ನು ತಮ್ಮ ದಾಯಿಸಿಕೊಂಡಿದ್ರು. ಎಲ್ಲಕ್ಕೇಂತ ಖುಷಿ ಆತಿತ್ತು. ಹಾಗೆ ನಿಮ್ಮ ಬಾಯಲ್ಲಿ ಇನ್ನೊಂದು ಕೃತಿಯನ್ನು ಕೇಂಬಾಮಗಾತಿತ್ತು. ಹಂಗಾಗಿ ನಮಗೋಸ್ಕರ, ನಮ್ಮ ಎಲ್ಲ ಕೇಳೋರಿಗೋಸ್ಕರ ಒಂದು ಕೃತಿಯನ್ನು ನೀವು ಹಾಡಬಹುದಾ ಅಂತ ಕೇಳ್ಕೊಂತ ನಿಮ್ಮ ಸಮ್ಮತಿಯನ್ನು ಬೇಡ್ಕೊಂತಿದ್ದೆ. ಹಾಗೆ ಇದೀಗ ನಿಮಗಾಗಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ ಇವರು ಹಾಡ್ತಾ ಇದ್ದಾರೆ ಕಮಲಾಪ್ತ ಕುಲ ಎನ್ನುವಂತಹ ತ್ಯಾಗರಾಜರ ಕೃತಿ. ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಇವರು ಸಹಕಾರವನ್ನು ನೀಡಲಿದ್ದಾರೆ.
1: ರಾಗ ಬೃಂದಾವನ ಸಾರಂಗ.

0: ಸುಖ ಭಾವ ರಾಗದಲ್ಲಿ ಮೈಮರೆತು ಕವಿತೆಯೇನು, ಯಾರು ಹಾಡಿದರೇನು ಜೀವಸ್ಪಂದನೆಗೆ. ಹೊನಲಂತೆ ಹರಿವ ಆ ಗೀತೆ ಎದೆ ತುಂಬುವುದು ಸಂಗೀತ ಸೌರಭೋ ಮುದ್ದುರಾಮ ಅಂಥೇಳಿ ಕೆ ಸಿ ಶಿವಪ್ಪನವರು ಹೇಳಿದರು. ಹಾಗೆ ಈ ಸಂಗೀತಕ್ಕೆ ಏಂತಿದ್ರೆ ನಮ್ಮನ್ನು ನಾವು ಮರಿತು ಸುತ್ತಲಿನ ವಾತಾವರಣ ಒಂದು ರೀತಿ ಶಕ್ತಿ ತುಂಬತ್ತ ಅಂತ ಹೇಳಕ್ಕ ಈಗ ನಮ್ಮ ಮನಸ್ಸಿಗೂ ಅಷ್ಟೇ ಖುಷಿ ಕೊಟ್ಟಿದ್ರಿ ಅಂತ ಹೇಳ್ತಾ, ಈ ಸಂಗೀತ ನೀವು ಕಲಿಕೆ ಅಂತ ನಿಮ್ಗೆ ಯಾಕೆ ಅನಿಸ್ತು, ಅಥವಾ ಯಾರಾದರೂ ಇದಕ್ಕೆ ನಿಮಗೆ ಪ್ರಭಾವ ಬೀರದಿತ್ತ, ಈ ಸಂಗೀತ ನಿಮಗೆ ಇಂಥವ್ರನ್ನ ಕಂಡು ನಾನು ಪ್ರೇರೇಪಿತೆ ಆದೆ ಅಂತೇಳಿ ಹೇಳುವಂಥದ್ದು ಏನಾದರೂ ಉದಾಹರಣೆಗಳಿತ್ತ?
1: ಅಂದರೆ ಸಣ್ಣದಿಂದ ತುಂಬ ಸಂಗೀತ ಕೇಳೋದು ನಾವು, ರೇಡಿಯೋ ಅವಾಗೆಲ್ಲ ಬರೀ ರೇಡಿಯೋ ನಮಗೆ, ರೇಡಿಯೋದಲ್ಲಿ ಒಳ್ಳೊಳ್ಳೆ ಹಾಡುಗಾರರೆಲ್ಲ ತುಂಬ ಹಾಡ್ತಿದ್ರು, ಆವಾಗ ಅದು ಕೇಳಿ ನಾನು ತುಂಬ ಕಲಿತಿದ್ದೆ. ಭಾವಗೀತೆ ಎಲ್ಲ ಹೆಚ್ ಆರ್ ಲೀಲಾವತಿ, ಪಿ ಸುಶೀಲ ಎಲ್ಲ ಹಾಡ್ತಿದ್ರು, ಅವರಿಂದ ತುಂಬ ಭಾವಗೀತೆ. ಸೊ ಆವಾಗ ತುಂಬ ಅಲ್ಲಿಗೆ ಘಟದ ಮೇಲೆ ನಾವು ಬೆಳೆದಿದ್ದಲ್ಲ, ಅಲ್ಲಿ ತುಂಬ ಭಾವಗೀತೆ, ಜನಪದ ಗೀತೆ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ. ಹಾಗೆ ಎಲ್ಲ ಕಾಂಪಿಟೇಷನಲ್ಲಿ ಹೈಸ್ಕೂಲು ಕಾಲೇಜು ಲೆವೆಲಲ್ಲಿ ಹೀಗೆ ತುಂಬ ನನಗೆ ಅಭಿರುಚಿ ಜಾಸ್ತಿ, ಎಲ್ಲ ಭಾಗವಹಿಸೋದು, ಕಾಂಪಿಟೇಷನ್ ಹೋಗೋದು, ಹೀಗೆ ಎಲ್ಲ ಬಹುಮಾನ ತಗೊಂಡು ಬರೋದು ಹೀಗೆ. ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತ, ಅದ್ರ ಮೊದಲು ನಾವು ಬೆಂಗಳೂರಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ವೀಣೆ ಕಲಿಬೇಕಂತ ಆಸೆ ಆಯಿತು. ಒಂದು ವೀಣೆ ಕಲಿತು 3 ವರ್ಷ ಜೂನಿಯರ್ ಮಾಡಿಕೊಂಡೆ. ಆಮೇಲೆ ಯಾಕೋ ವೋಕಲ್ಲೇ ಒಳ್ಳೇದು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ಹಾಗೆ
0: ಸಂಗೀತ ಪಯಣ ಪ್ರಾರಂಭ ಆಯಿತು.
1: ಸಂಗೀತ ನೀಟಾಗಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಗೋಪಾಲಕೃಷ್ಣ ಅಯ್ಯರ್ ಅವರಲ್ಲಿ ಮಾಡಿದೆ. ನಂತರ ಮತ್ತು ಇವರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲಿ ನಾನು ಬೆಂಗಳೂರಿಗೆ, ತುಮಕೂರಿಂದ ಬೆಂಗಳೂರಿಗೆ ಓಡಾಡಿ ಒಂದು 3 ವರ್ಷ ಮೇಡಮ್ ಹತ್ರ ಕಲಿತೆ. ಆಮೇಲೆ ನಮಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಬೇರೆ ಬೇರೆ ದಾವಣಗೆರೆ ಶಿವಮೊಗ್ಗ, ಕೊನೆಗೆ ನಾವು ಕುಂದಾಪುರಕ್ಕೆ ಬಂದ್ವಿ ನಮ್ಮ ಊರಿಗೆ.
0: ಅಂದ್ರೆ ಸಂಗೀತ ಈಗ ನಾನು ಕಲಿಲೇಬೇಕು, ನೀವು ಹೇಳಿದ್ರೆ ವೋಕಲ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಆಯ್ತು ಅಂತೇಳಿ ಹೇಳ್ರಿ. ಸಂಗೀತ ಕಲಿಕೆ ಅಂತ ಅನ್ಸೋಕೆ ಯಾರದ್ದಾದ್ರೂ ಹಾಡು ಕೇಳಿ ಇನ್ಸ್ಪೈರ್ ಆದ್ರೆ ನೀವು?
1: ಎಂ ಎಸ್ ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ತುಂಬಾ ಕೇಳ್ತಿದ್ದೆ ನಾನು, ಶಾಸ್ತ್ರೀಯ ಸಂಗೀತ ತುಂಬಾ ಕೇಳ್ತಿದ್ದೆ. ಹಾಗೆ ಕಲಿಲೇಬೇಕು, ಕಲಿತ ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹಠ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಅವರು ಸ್ಕೂಲಿಗೆ ಹೋದ ನಂತರ ನಾನು ಸಂಗೀತ ಕಲೀಲಿಕ್ಕೆ ಹೋಗಿ ಸಾಧನೆ ಮಾಡಿ ವಿದ್ವತ್ ಮಾಡಿ.
0: ಖಂಡಿತ ಸಾಧನೆ ಅಂತ ಹೇಳಕ್ಕೆ, ಅಂತಕ್ಕಂದ್ರೆ ಸಣ್ಣ ಮಕ್ಳು ಹಿಡ್ಕೊಂಡು ಆ ಸಂಗೀತ ಅಷ್ಟು ಬೇಗ ಒಲಿಯುದಂತ ಅಲ್ಲ, ಅದು ಅಂಥದ್ದು ನಿಮಗೆ ಒಲ್ದಿತ್ತಂತಂದ್ರೆ ಅದು ಬಹುಶಃ ನೀವು ಹಠ ಕಟ್ಟಿ ಹಿಡಿದು ಸಾಧನೆ ಅಂತ ಹೇಳಕ್ಕೆ. ಹೌದು, ಅದನ್ನ ಅದಕ್ಕೆ
1: ಕಟ್ಟಿ ಮಾಡಿದಕ್ಕೆ ಆಯ್ತು. ಇಲ್ಲದಿದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ
0: ಕಷ್ಟ ಕಲಿಯುವುದು. ಹೌದು, ತಾಳ್ಮೆ ಬೇಕು, ಅಷ್ಟೇ ಅಭ್ಯಾಸ ಕೂಡ ಬೇಕು ಅದಕ್ಕೆ. ಅದು ಎರಡನ್ನ ಮೈಗೂಡಿಸಿಕೊಂಡು ಅದನ್ನು ತಮ್ಮದಾಗಿಸಿಕೊಂಡದಕ್ಕೆ ಅಭಿನಂದನೆ ತಿಳಿಸಿಕೊಳ್ತಾ, ಮತ್ತೆ ನಿಮಗೆ ಈಗ ಸಂಗೀತ ಕಲ್ತ್ರಿ ಅಲ್ಲ, ಸಂಗೀತದಲ್ಲಿ ನಿಮಗೆ ಯಾವ ರಾಗಗಳು ತುಂಬ ಇಷ್ಟ ಆಯ್ತು, ಈಗ ಇಂಥ ರಾಗ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳುವಂಥದ್ದು ಯಾವ್ದಾದ್ರು ರಾಗ?
1: ಈಗ ನಾನು ಹಾಡಿದ್ದೆ ಬೃಂದಾವನ ಸಾರಂಗ, ಆಮೇಲೆ ಪಂತುವರಾಳಿ ಹೀಗೆ, ಮತ್ತೆ ಹಿಂದೋಳ ಹೀಗೆ ಎಲ್ಲ, ಮೋಹನ ರಾಗ ಎಲ್ಲ ತುಂಬ ಇಷ್ಟ.
0: ಆ ರಾಗಗಳೆಲ್ಲ ಇಷ್ಟ ಆಗ್ತಾ ಹೋಗ್ತ. ಮೋಹನ ರಾಗ ಅದರದೊಂದು ಆರೋಹಣ ಆರೋಹಣ ಈಗ ಪರಿಚಯ, ರಾಗದ ಪರಿಚಯ ಮಾಡೋದಾದ್ರೆ ಹೇಳ್ಬೋದ ನಮ್ಮ ಕೇಳುಗರಿಗೆ?
1: ಆಯ್ತಾಯ್ತು. ಸರಿ ಗ ಪ ದ ಸ ಸದ ಪ ಗ ರೀ ಸ,
0: ಆ ರಾಗದ ಹಾಡು ಯಾವುದಾದ್ರೂ ಸುಮ್ಮನೆ

0: ಇದು ಸದಾಶಿವ ರಚಿಸಿದ್ದು, ತುಂಬಾ ಫೇಮಸ್ ಕೃತಿ ಇದು.
1: ಸದಾಶಿವ ರಾಯರ ರಚಿಸಿದ್ದು ಅಂತ ಹೇಳಿದ್ರೆ, ಈಗ ಸದಾಶಿವ ರಾಯರ್ ಅಂತ ಹೇಳುವಾಗ ನಂಗೊಂದು ಶಿವನ ನೆನಪಾಯ್ತು. ಸದಾಶಿವ ಅಂದ್ರೆ ಶಿವ. ಆ ಶಿವನ ನೆನಪಾದಾಗ ನಂಗೊಂದು ಜನಪದ ಗೀತೆ, ಶಿವನ ಮೇಲೆ ಎಷ್ಟೆಷ್ಟು ಚಂದ ಜನಪದ ಗೀತೆ, ಹಾಗೆ ಒಂದು ಜನಪದ ಗೀತೆನ ನಮಗೋಸ್ಕರ ಪ್ರಸ್ತುತಿ ಪಡಿಸುಕಾತ ಅಂತ.
0: ಹಾ ಆಯ್ತು, ಹಾಡ್ತೀನಿ.

0: ಒಂದು ಚಂದದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈ ಗೀತೆಗೇಂತ ಇದೊಂದು ಜನಪದ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ಚಂದದ ಒಂದು ಪ್ರಸ್ತುತಿ. ನೀವು ಹಿಂಗೆ ಕಾರ್ಯಕ್ರಮ ಜನಪದ ಅಥವಾ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತದಲ್ಲಿ ಹಲವು ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ. ಅದು ನೀವೀಗ ಕರ್ನಾಟಕ ಮಾತ್ರವಾದ ಹೊರ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನೀಡಿದ್ರಿಯ?
1: ಹೌದು, ಹೈದರಾಬಾದಲ್ಲಿ ಸಂಗೀತ ಸಭೆ ನಾಟ್ಯರಂಗ ಅಂತ, ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬಿರ್ಲಾ ಟೆಂಪಲ್ ಇದೆ ಹೈದರಾಬಾದಲ್ಲಿ, ಅಲ್ಲಿಯೇ ಒಂದು ಕಾನ್ಸರ್ಟ್ ದೇವರಿಗೆ ಸೇವೆ ಕೊಟ್ಟಿದ್ದೀನಿ.
0: ಹಾಗೆ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು,
1: ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆ
0: ಇಲಾಖಾ ಕಾರ್ಯಕ್ರಮಗಳು
1: ಅಲ್ಲಿ ಸುಮಾರು, ಕಾವ್ಯ ಕಾವೇರಿ, ತುಮಕೂರಲ್ಲಿ ಕ್ಲಾಸಿಕಲ್ಲು, ಆಮೇಲೆ ಭಾವಗೀತೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿಯೂ ಹಾಗೆ ಕಾವ್ಯ ಕಾವೇರಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ.
0: ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಈ ಸಂಗೀತದ ಒಂದು ಕಂಪನ್ನ ಪಸರಿಸ್ತಾ ಬಂದ್ರಿ ಅಂತ ಹೇಳಕ್ಕೆ. ನಿಮ್ಮ ಈ ಎಲ್ಲ ಒಂದು ಪರಿಚಯನ ಓದುವಾಗ ನಾನು ಕಂಡ್ಕೊಂಡದ ತುಂಬ ಕಡೆ, ಸುಮಾರು 500ಕ್ಕೆ ನೀವು ಹೇಳಿದಾಗ 500ಕ್ಕೆ ಹೆಚ್ಚು ಕಾರ್ಯಕ್ರಮ ನಡೆತಾ ಬಂದಿದ್ರಿ. ಅದಕ್ಕೆ ನಿಮ್ಮನ್ನು ತುಂಬ ಪ್ರೀತಿಯಿಂದ ನಾವು ಅಭಿನಂದಿಸ್ಕೊಳಕ್ಕೆ, ಯಾಕಂತ ಹೇಳಿದರೆ ಕಲಿತದ್ದೇ ಒಂದು ವಯಸ್ಸಲ್ಲಿ ಕಲಿಯುವಾಗಲೇ ಅದು ಒಂದು ಹಠ ಕಟ್ಟಿ ಗುರಿ ಮುಟ್ಲೇಬೇಕಂತ ಕಲಿತದ್ದು ಬೇರೆ, ಅದ್ರ ಮೇಲೆ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅದೇ ಆಸಕ್ತಿಯಿಂದ ಕೊಡ್ತಾ ಬಂದ್ರಿ, ಅದಕ್ಕೆ ಅಭಿನಂದಿಸ್ತಾ. ಹಾಗೆ ಈಗ ಕುಂದಾಪುರದಲ್ಲಿ ಬಂದೆ ಅಂತ ಹೇಳಿದ್ರಿ, ಇಲ್ಲಿ ಕೂಡ ನೀವು ನಿಮ್ಮದೇ ಒಂದು ಸಂಗೀತ ತರಗತಿನ ಕೂಡ ನಡೆಸ್ತಾ ಇದ್ರಿ ಅಂದೇಳಿ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ತರಗತಿ ನಡೀತಾ ಇತ್ತು?
1: ನಾನಿಲ್ಲಿ ಸಂಗೀತ, ನಾವು ಇಲ್ಲಿಗೆ ಬಂದು 25 ವರ್ಷ ಆಯಿತು. 25 ವರ್ಷದಿಂದ ಶ್ರುತಿಲಯ ಸಂಗೀತ ಶಾಲೆ ಅಂತ ಕುಂದಾಪುರದಲ್ಲಿ ಕರ್ನಾಟಕ ಕ್ಲಾಸಿಕಲ್ಲು ಸುಗಮ ಸಂಗೀತ ಎಲ್ಲ ಮಕ್ಕಳಿಗೆ, ಸುಮಾರು 1,000 ಮಕ್ಕಳ ಜಾಸ್ತಿ ಆಗಿರ್ಬೋದು, ಎಲ್ಲ ಕಲಿಸಿ ಅವರೆಲ್ಲ ಈಗ ದೊಡ್ಡ ಡಾಕ್ಟ್ರು, ಇಂಜಿನಿಯರ್, ಎಲ್ಲ ಕಡೆ
0: ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರು
1: ಎಲ್ಲ ಕಡೆ. ಇಲ್ಲಿ ಎಲ್ಲ ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ, ಕುಂದೇಶ್ವರ ಟೆಂಪಲ್ಲು, ಆಮೇಲೆ ಸಾಲಿಗ್ರಾಮ.
0: 25 ವರ್ಷದ ಹಿಂದೆ ಕುಂದಾಪುರ ಅಂತ ಹೇಳಿದಾಗ ಈಗ ಎಲ್ಲಿ ಕಂಡ್ರು ಒಂದು ಸಂಗೀತ ತರಗತಿಗಳು ಸಿಕ್ಕತ್ತೆ ನಮಗೆ?
1: ಅವಾಗ ಇರಲಿಲ್ಲ,
0: ಅವಾಗ ಇರಲಿಲ್ಲ.
1: ಕುಂದಾಪುರಕ್ಕೆ ಬರುವಾಗ ಕರ್ನಾಟಕ ಕ್ಲಾಸಿಕಲ್ ಇಲ್ಲ, ಹಿಂದೂಸ್ತಾನಿಯೇ ಇದ್ದಿದ್ದು. ನಾನು ಬಂದು ಇಲ್ಲಿ ಕರ್ನಾಟಕ ಶುರು ಮಾಡಿದ್ದು. ಅವಾಗ ತುಂಬ ಎಲ್ಲ ಕಲಿಯೋರು, ತುಂಬ ಜನ, ತುಂಬ ಸ್ಟೂಡೆಂಟು, ಎಲ್ಲರಿಗೆ ಆಸಕ್ತಿ, ಎಲ್ಲ ತುಂಬ ಮಕ್ಕಳು ಬರ್ತಿದ್ರು. ಸುಮಾರು 50 ಮಕ್ಕಳು ಕ್ಲಾಸಿಗೆ ನಾನು ಹೇಳ್ಕೊಡ್ತಾ ಇದ್ದೆ,
0: ಹೇಳಿಕೊಡ್ತಾ ಇದ್ದೆ.
1: ಅವೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲ ಕಡೆ ಹಾಡಿಸ್ತಿದ್ದೆ.
0: ಎಲ್ಲಿ ಕುಂದಾಪುರದಲ್ಲಿ ಶ್ರುತಿ ಸಂಗೀತ ತರಗತಿ ನಿಮ್ಮದು ಎಲ್ಲಿತ್ತು? ಕುಂದಾಪುರದಲ್ಲಿ ಎಲ್ಲಿದೆ ಅದು?
1: ಅದು
0: ನಮ್ಮ ಕೇಳುಗರಿಗೋಸ್ಕರ.
1: ಮೊದಲು ಗೀತಾಂಜಲಿ ಟಾಕೀಸ್ ಅಂತ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಆಗುತ್ತೆ. ಪಣಂಬೂರ್ ಗಾರ್ಡನ್ ಅಂತ ನಮ್ಮ ಮನೆ ಹೆಸರು, UBMC ಸ್ಕೂಲ್ ಚರ್ಚ್ ರೋಡ್ ಅಲ್ಲಿ ಉಂಟು.
0: ಹಾ, ಅಲ್ಲಿ ತರಗತಿ ನಿರಂತರ ನಡೆಸ್ತಾ
1: ಇರ್ತೀವಿ, ಅಲ್ಲೇ ನಡೆಯೋದು ಕುಂದಾಪುರದಲ್ಲಿ.
0: ಈಗ ಸಂಗೀತ ತರಗತಿಗೆ ಮಕ್ಕಳೆಲ್ಲ ಬರ್ತಾರಲ್ಲ, ಈಗ ಕಲಿತ ನೀವು ಹೇಳಿದ್ರೆ ಬೇರೆ ಬೇರೆ ಕಡೆ ಹೋದ್ರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತೇಳಿ, ಯಾವಾಗಲೂ ಅವ್ರು ಸಿಕ್ಕಿದಾಗ ಅವ್ರು ಗುರುತಿಸಿ ಅಥವಾ ನಿಮ್ಮನ್ನ ಯಾವ ರೀತಿ ಅದನ್ನ ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ಅಥವಾ ಆ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಅನುಭವ ಎಂತ ಇತ್ತಂತ?
1: ಅವ್ರ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ, ಬೆಂಗಳೂರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆಲ್ಲ ಹೋದ್ರಲ್ಲ, ಬಂದವಾಗ ಬಂದು ಮೀಟ್ ಮಾಡ್ತಾರೆ ಕೆಲವರು, ಕೆಲವರೆಲ್ಲ ಮದುವೆ ಆಗಿ ಬೇರೆ ಬೇರೆ ಕಡೆ ಗೋವಾ ದೂರ ಹೋದವರು, ಹೀಗೆ ಅಲ್ಲಿ ಅದು ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ
0: ಸಿಕ್ಕಾಗ. ಈಗಿನ ಶಿಕ್ಷಣ, ಈಗ ಸಂಗೀತ ನಿಮ್ಮಲ್ಲಿ ಕಲೀಲಿಕ್ಕೆ ಮಕ್ಕಳೆಲ್ಲ ಬತ್ತರಲ್ಲ, ಅವರನ್ನ ನೋಡುವಾಗ ನೀವು ಕಲಿಯುವಾಗಿದ್ದ ಆಸಕ್ತಿಗೂ ಈಗ ಮಕ್ಕಳಲ್ಲಿ ಇರುವ ಆಸಕ್ತಿಯನ್ನ ಕಂಡ್ರೆ ಹೇಗಿದೆ? ಈಗ ಆ ಒಂದು ತುಡಿತ ಇತ್ತ ಅಥವಾ ಕೆಲವರು ಈಗ ಕಲಿಬೇಕಂತ ಬತ್ತರು ಬಿಟ್ರೆ ಅದನ್ನ? ಹಾ, ಹಾಗೆ ಅಂದ್ರೆ ಆ ಒಂದು
1: ಮನೇಲಿ ತಂದೆ ತಾಯಿ ಒತ್ತಾಯ ಮಾಡಿ ಕಳಿಸ್ತಾರೆ, ಏನಾದ್ರೂ ಒಂದು ಹಾಬಿ ಇರ್ಲಿ ಮಕ್ಕಳಿಗೆ, ಸಂಸ್ಕಾರ ಸಂಗೀತ ಬರ್ಲಿ ಅಂತ ತಂದೆ ತಾಯಿ ಒತ್ತಾಯಕ್ಕೆ ಬರ್ತಾರೆ. ಕೆಲವ್ರು ಇದ್ದಾರೆ ಚಂದ ಕಲಿತಾರೆ, ಸೀನಿಯರ್ ಆಗುವಾಗ ಅವರು ಕಲಿತಾಗುತ್ತೆ ಇಲ್ಲಿ ಬೇರೆ ಕಡೆ ಹೋಗ್ತಾರೆ, ಅವಾಗ ಅವ್ರದಲ್ಲಿ ಕಟ್ ಆಗುತ್ತೆ. ಹಾಗೆ
0: ಅಂದ್ರೆ ಒಂದು ಒಂದಿಷ್ಟು ಟೈಮ್ ಬರ್ತಾರೆ ಕಲಿಬೇಕಂತ.
1: ಮತ್ತು ನಾನು ಆ ಮಕ್ಕಳಿಗೆ ಎನ್ಕರೇಜ್ ಆಗಲಿ, ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ ಎಲ್ಲ ಕಡೆ ಹಾಡಿಸ್ತೀನಿ ಕರ್ಕೊಂಡೋಗಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಡಿಸ್ತೀನಿ, ಅವರನ್ನೇ ಕೂರಿಸ್ತೀನಿ. ಮೊದಲು ನಾನು ಹಾಡ್ತಿದ್ದೆ, ಈಗ ಅವರೊಟ್ಟಿಗೆ ನಾನು ಸಹ ಹಾಡ್ತೀನಿ. ಮೊದಲು ಮಕ್ಕಳನ್ನೇ ಸ್ಟೇಜಲ್ಲಿ ಕೂರಿಸ್ತಿದ್ದೆ, ಅಷ್ಟು ಮಕ್ಕಳೆಲ್ಲ ಚಂದ ಚಂದ ಹಾಡ್ತಿದ್ರು.
0: ಮಕ್ಕಳಿಗೂ ಕೂಡ ವೇದಿಕೆ ಅಭ್ಯಾಸ ಆಯ್ಲಿ ಅಂತ
1: ಆಗಿದೆ. ಹೌದು, ಎಲ್ಲ ಮಕ್ಕಳಿಗೂ ಈಗಲೂ ಹಾಗೆ ಮಕ್ಕಳಿಗೆಲ್ಲ ವೇದಿಕೆ ಮೇಲೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತ ಅವ್ರನ್ನ ನಾನು ಕರ್ಕೊಂಡು ಹೋಗಿ ತಯಾರು ಮಾಡ್ತೀನಿ, ಮತ್ತೆ ಮುಂದೆ ಬೆಳೆಸೋದು ಅವರಿಗೆ ಬಿಟ್ಟಿದ್ದು.
0: ಖಂಡಿತ ಗುರುಗಳು ಒಂದು ಮಾರ್ಗ ದರ್ಶನ ಕೊಡುವಂಥದ್ದು ಅಥವಾ ಒಂದು ಮಾರ್ಗದಲ್ಲಿ ಅವ್ರನ್ನ ತೋರಿಸಿ ಬಿಡುವಂಥದ್ದು ಕೆಲಸ ಗುರುಗಳು ಮಾಡುವಂಥದ್ದು.
1: ಮತ್ತೆ ಬರೀ ಕಲಿತು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗಲ್ಲ ಸಂಗೀತ ಅನ್ನೋದು.
0: ಹೌದು ಹೌದು ಹೌದು,
1: ಹೊರಗೆ ಬರ್ಬೇಕು
0: ಅಂದ್ರೆ ಬರುವಂತ ಶಿಷ್ಯಂದರಿಗೆ ನೀವು ಸಂಗೀತ ಹೇಳಿಕೊಡ್ತಾ ಜೊತೆ ಜೊತೆಗೆ ಒಂದಿಷ್ಟು ವೇದಿಕೆ ಕೂಡ ಅವ್ರಿಗೆ ಕಲ್ಪಿಸಿ ಕೊಡ್ತಾ ಹೋಗುದು, ಯಾಕಂದ್ರೆ ಧೈರ್ಯ ಬರಲಿ, ಹಾಡಿ ಹಾಡಿ ಧೈರ್ಯ ಬರಲಿ ಅಂತ.
1: ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ, ಹೋಗಿ ಹಾಡ್ತಾರೆ ಎಲ್ಲ. ನಾನು ಸ್ಟೂಡೆಂಟು ಹೋದ್ಮೇಲೆ ಅವರು ಫಸ್ಟ್ ಪ್ರೈಜೇ ತಗೊಂಡು ಬರೋದು, ಹಾಗೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ.
0: ಒಂದು ರೀತಿ ಅದು ಗುರುಗಳಿಗೆ ಒಂಥರ ಹೆಮ್ಮೆ ಅಲ್ಲ ಅದು. ಹೌದು,
1: ಸ್ಟೂಡೆಂಟ್ ಆ ರೀತಿ ಬಂದ್ರೆ ನಮ್ಗೆ ಹೇಳಿಕೊಟ್ಟಿದ್ದಕ್ಕೆ
0: ಸಾರ್ಥಕ
1: ಮನ್ಸಿಗೆ ಸಂತೋಷ
0: ಖುಷಿ ಇದೆ. ಆ ಖುಷಿ ಎಲ್ಲವನ್ನ ಒಗ್ಗೂಡಿಸಿಕೊಂಡ್ರೆ ಅದೇ ಖುಷಿಯಲ್ಲಿ ನಮಗೋಸ್ಕರ ಒಂದು ವಚನವನ್ನ ಪ್ರಸ್ತುತಿ ಪಡಿಸುಕಾತ.
1: ಬಸವಣ್ಣನ ವಚನ ಹಾಡ್ತೇನೆ, ರಾಗ ವಾಸಂತಿ ಅದು.

0: ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈಗ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಆದೆ ಅಂತ ಹೇಳಿದ್ರಿ, ಅಲ್ಲಿಯ ಪಯಣ ಹೆಂಗಾಯ್ತು, ಅಲ್ಲಿಗೆ ಹೆಂಗೆ ಅವಕಾಶ ನಿಮಗೆ ದೊರೀತು?
1: ಅಲ್ಲಿ ನಾನು 1986 ಅಲ್ಲಿ ಅಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಅವಾಗೆಲ್ಲ ಪೂರ ಮ್ಯಾನ್ಯಲ್, ಈಗೆಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅವಾಗ ನಾವು ಆವಾಗ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಆಡಿಷನ್ಗೆ ಕರೀತಾರವ್ರು. ನಾವು ಜನವರಿಗೆ ಅಪ್ಲೈ ಮಾಡಿದರೆ ಜುಲೈ ಹಾಗೆ ಆಡಿಷನ್ ಆಗುತ್ತೆ. ಕೊನೆಗೆ ಸೆಲೆಕ್ಟ್ ಆದೆ ನಾನು. 3 ತಿಂಗಳಿಗೆ 2 ಸಿಟ್ಟಿಂಗ್ ಮಾಡ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿ, ಅದು ಹಾಗೆ ಸಾಮಾನ್ಯ ಒಂದು 20 ವರ್ಷ ಹಾಗೆ ನಾನು ಹಾಡ್ಕೊಂಡೇ ಇದ್ದೆ ಅಲ್ಲಿ. ಇವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ನಾವು ಮುಂದೆ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಾಪ ಹಾಗೆ ಅದು ಅಲ್ಲಿ ಆಯ್ತು, ನಿಲ್ಲಿಸ್ತು.
0: ಅವಾಗಿನ ಅನುಭವನೇ ಹೇಳಿದ್ರಿ, ಅವಾಗ ಈಗ ತರ ಆನ್ಲೈನ್ ಏನಿರ್ಲಿಲ್ಲ ಅಂತ. ಅವಾಗ ರೆಕಾರ್ಡಿಂಗ್ ಅದ್ರ ಬಗ್ಗೆ ಎಲ್ಲ ಈಗ ನೀವೇ ಕೂತು ಮಾತಾಡ್ತಾ ಇದ್ರಿ, ಆಗ ನೀವೇ ಕೂತು ಹಾಡ್ತಾ ಇದ್ರಿ, ಆ ಅನುಭವ ಹೆಂಗಿತ್ತು ಅಂತ.
1: ಅಲ್ಲಿ ಹೀಗೆ ಇದೆ, ನಾವು ಸ್ಟುಡಿಯೋದೊಳಗೆ ನಾವು ಕೂತ್ಕೊಳ್ಳೋದು, ಪಕ್ಕದಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಎಲ್ಲ ನೋಡಿಸ್ತಾರೆ. ಹೀಗೆ ಅಲ್ಲಿ ಎದುರಿಂದ ನಮಗೆ ಕಾಣ್ತಾ ಇರ್ತದೆ ಅವರು ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ.
0: ಫಸ್ಟ್ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳುವಾಗ ನಿಮ್ಗೆ ಹೆಂಗ ಅನ್ಸಿತ್ತು ಅಂತ?
1: ನಮಗೆ ಭಾರಿ ಖುಷಿ, ಅವಾಗ ಸಂತೋಷ, ರೇಡಿಯೋದಲ್ಲಿ ಬಂತು ಅಂತ. ನಮ್ಮ

0: ಎಲ್ಲಿಯೂ ನಾವು ಎಫ್ ಎಂ ರೇಡಿಯೋಗಳನ್ನು ಕೇಳುತ್ತೆ, ಆದ್ರೆ ಆಕಾಶವಾಣಿ ಆಗ ಒಂದು ಆಕಾಶವಾಣಿ ಅಂತ ಅಂದ್ರೆ ಅದೇನೋ ಒಂದು ಖುಷಿ ಇರ್ತಿತ್ತು, ಅಲ್ಲಿ ಒಂದು ಅವಕಾಶ. ಹೌದು ಹೌದು,
1: ಅವಾಗ ದೂರದರ್ಶನ ಎಲ್ಲ ಇರಲಿಲ್ಲ. ಆಮೇಲೆ ನಾನು ಇದೇ ಬೆಂಗಳೂರಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ತುಂಬಾ ಫೇಮಸ್ ಅದು ಚಾಮರಾಜಪೇಟೆಯಲ್ಲಿ, ಅಲ್ಲಿ 2 ತಿಂಗಳು ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಹೀಗೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ 5-6 ಕೊಡ್ತಾರೆ. ಆಮೇಲೆ 6-6:30 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದು ಹಾಡ್ತಾರೆ. ನಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದ್ರೆ 10:00-11:00 ಹೀಗೆ ನಾವು ಯಾರಿಗೂ ಒಂದು ಹೋಗಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂದರೆ ಅವರು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಅದು ಎಲ್ಲ ದೊಡ್ಡ ಪ್ರಿಂಟ್ ಆಗಿ ಬರ್ತಿತ್ತು, ಎಲ್ಲವರಿಗೂ ಒಂದು ಅದು ತಿಳಿತಿತ್ತು ಇಂಥವ್ರದ್ದು ಪ್ರೋಗ್ರಾಮ್ ಇಂಥ ದಿನ ಇದೆ ಅಂತ. ಅಲ್ಲಿ 1,000+ ಜನ ಸೇರ್ತಾರೆ, ತುಂಬ ಫೇಮಸ್ ಅದು. ಈಗಲೂ ನಡೀತಾ ಉಂಟು, ಈಗಲೂ ನಡೀತಾ ಉಂಟು. ರಾಮನವಮಿ ಮೊನ್ನೆ ಆಯ್ತಲ್ಲ, ಹಾಗೆ ಅಲ್ಲಿ ಹಾಡಿದ್ರೆ ತುಂಬ ವೆಯ್ಟ್ ಜಾಸ್ತಿ.
0: ಅಂತ ಕಡೆಯಲ್ಲೆಲ್ಲ ಹೋಗಿ ಹಾಡಿದ್ರಿ, ಆ ಅನುಭವ ಕೂಡ ನಿಮ್ಮದ್ದಾಯ್ತು, ಆ ಒಂದು ಖುಷಿ ಕೂಡ ಇತ್ತು. ಅಂದ್ರೆ ನೀವು ಎಲ್ಲಿ ವೇದಿಕೆಗಳಿದ್ರು ಕೂಡ ಹೋಗಿ ಹಾಡ್ಲಿಕ್ಕೆ ಖುಷಿ ಪಡ್ತಿದ್ರಿ. ಅಂದ್ರೆ ಇದರಿಂದ ನನಗನ್ಸುದು, ನೀವೇ ಹೇಳು ಮಾತಿಂದ ಅಂದ್ರೆ ನಿಮಗಿದ ಆ ವೇದಿಕೆಗಳನ್ನ ಹತ್ತಿ ಹತ್ತಿ ನಿಮಗೊಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಅನುಭವಗಳನ್ನ ಪಡಿತ ಹೋಗಕ್ಕೆ ವೇದಿಕೆ ನಾವು ಹತ್ತಲೇಬೇಕಂತ, ನಾವು ಕಲ್ತದಕ್ಕಿಂತ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಂಡ್ಕಾರೆ
1: ಅದು ಟೈಪೇ ಬೇರೆ. ಮನೆಯಲ್ಲಿ ಕುತ್ಕೊಂಡು ಹಾಡದೆ
0: ಆ ಅನುಭವ ತಕ್ಕಂತ ಹೋಯ್ಕ ಅಂತ ಹೇಳ್ತಾರೆ. ಇದೊಂದ್ ಕಿವಿ ಮಾತು ಅಂತ ಹೇಳಕ್ ನಮ್ಮ ಕೇಳುಗ ಯಾರೇ ಕೇಂತಿದ್ರು ಕೂಡ ನಾವು ಕಲಿಯುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಲ್ತ ಮೇಲೆ ಅದನ್ನ ಹೇಗೆ ನಾವು ಹೌದು
1: ಉಪಯೋಗಿಸ್ಕೊಳ್ಳೋದು
0: ಅದು ಕೂಡ
1: ಅದು ಖುಷಿ ಕೊಡ್ತದೆ.
0: ಹೌದು ಹೌದು ಹೌದು,
1: ತುಂಬಾ ತುಂಬಾ ಒಳ್ಳೇದದು ಸಂಗೀತ ಅನ್ನೋದು, ಭಾರಿ ಒಳ್ಳೇದು. ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ,
0: ಹಾಡಿ
1: ಸಂತೋಷ ಆಗುವಾಗ ಹೆಲ್ತ್ ಬರುತ್ತೆ, 4 ಜನ ಕೇಳಿ ಅವರಿಗೂ ಸಂತೋಷ ಆಗುತ್ತೆ
0: ಖಂಡಿತ.
1: ಹಾಗೆ ತುಂಬಾ ವೇದಿಕೆಯಲ್ಲಿ ಹಾಡಿದ್ದೀನಿ ನಾನು.
0: ಈ ಸಂಗೀತ ಎಲ್ಲ ಬಿಟ್ಟು ನೀವು ಹಿಂದಿ ವಿಶಾರದ ಕೂಡ ಮಾಡ್ಕೊಂಡ್ರಿ, ಅದು ಯಾವಾಗ?
1: ನಾನು ಹಿಂದಿ ವಿಶಾರದ ಮಾಡಿದ್ದು 8th standard ಇಂದ SLC ಒಳಗೆ ಎಲ್ಲ ವಿಚಾರದ ಡಿಗ್ರಿ ಸಮಾದು. ಒಬ್ರು ಸರ್ ಇದ್ರು ಅವಾಗ, ಅವರು ಪಾಪ ಬೆಳಿಗ್ಗೆ ನಮಗೆ ಸ್ಕೂಲ್ ಶುರುವಾಗೋ ಮೊದಲೇ 9:00-10:00 ಹಿಂದಿ ಪಾಠ ಮಾಡ್ತಿದ್ರು. ಹಾಗೆ ನಾವು ಪ್ರಥಮ, ಮಧ್ಯಮ, ರಾಷ್ಟ್ರಭಾಷೆ, ವಿಚಾರದ ಅದರಲ್ಲಿ 2 ಪಾರ್ಟ್ ಉಂಟು, ಪೂರ್ವಾರ್ಧ ಉತ್ತರ. ಅದು ಡಿಗ್ರಿಗೆ BA ಡಿಗ್ರಿಗೆ ಸಮ ಅಷ್ಟು ಮಾಡಿಕೊಂಡೆ. ಕೊನೆಗೆ ನಾವು PUC ಗೆ ತೀರ್ಥಹಳ್ಳಿಗೆ ಹೋದ್ವಿ ಅಲ್ಲಿ ಕಲೀಲಿಕ್ಕೆ. ಕೊನೆಗೆ ಅದು ಅಲ್ಲೇ ನಿಲ್ತು, ಇದು ಪ್ರವೀಣ ಮಾಡ್ಬೋದಿತ್ತು.
0: ಅಂತ ಹಿಂದಿ ವಿಶಾರದ ಅದೆಲ್ಲ ಮಾಡ್ಕೊಂಡಿದ್ದು ಒಂದು ತರದಲ್ಲಿ ಆ ವಿದ್ಯೆಗಳನ್ನೆಲ್ಲ ಕಲಿತ ಕಲಿತ ಆಮೇಲೆ ಎಲ್ಲವನ್ನ ಬಿಟ್ಟು ಇದು ಉದ್ಯೋಗ ಕೂಡ ಬಿಟ್ಟು ಎಳಕ ಹೆಚ್ಚು ಬಂದದಂತಂದ್ರೆ ಸಂಗೀತಕ್ಕೆ, ಸಂಗೀತ ನಿಮ್ಮನ್ನ ಎಳಕಂತು ಅಂತ ಹೇಳಕ್ ಅಲ್ಲಿಗೆ ಬಂದು ಅಲ್ಲಿ ಒಂದು ಎಲ್ಲವೂ ಆಸಕ್ತಿಯಿಂದ ಅದು ಕಲಿತಾ ಹೋದ್ರಿ, ಹಾಗೆ ಅದರಲ್ಲೇ ಒಂದು ಖುಷಿ ಕಂಡ್ಕಂತ ಒಂದಿಷ್ಟು ಮಕ್ಕಳಿಗೆ ದಾರಿದೀಪ ಆತ ಅದನ್ನೆಲ್ಲ ಮುಂದುವರ್ಸ್ಕಂತ ಹೋದ್ರಿ. ಇಷ್ಟೆಲ್ಲ ಮಾಡಿದವ್ರಿಗೆ ಖಂಡಿತ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬಂದಿರತ್ತೆ, ಅದು ಎಲ್ಲೆಲ್ಲ ಯಾವ್ಯಾವ ರೀತಿ ಪ್ರಶಸ್ತಿಗಳು ನಿಮ್ಗೆ ಬಂದಿತ್ತು ಅದನ್ನ ಹೇಳಕ್ಕ?
1: ಅದು
0: ಬೇರೆ ಬೇರೆ ಕಡೆಗಳಲ್ಲಿ ನೀವು ಹಲವು ಪ್ರಶಸ್ತಿಗಳನ್ನ ನಿಮ್ಮ ಮಡಿಲಿಗೆ ಹೈಕೊಂಡಿದ್ರಿ, ತುಮಕೂರಲ್ಲಾಗಿರ್ಬೋದು, ಅದು ಬೇರೆ ಬೇರೆ ತರ ಪ್ರಶಂಸೆ.
1: ಮನೆಯವರಿಗೆ 3 ವರ್ಷ ಒಂದೊಂದು ಊರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಎಲ್ಲದಕ್ಕೂ ನಮಗೆ ನನಗೆ ಎನ್ಕರೇಜ್ ನನ್ನ ಗಂಡ.
0: ಎಲ್ಲಕ್ಕಿಂತ ಒಂದು ಅಪರೂಪದ ಪ್ರಶಸ್ತಿ ಅಥವಾ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಂದ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿ, ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು ಅಥವಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು.
1: ತುಂಬಾ ದೊಡ್ಡ ವಿದ್ವಾಂಸರವರು, ಅವರಿಗೆ ಭಾರಿ ಸಂತೋಷ ಆಯ್ತು. ನಮ್ದು 1 ಗಂಟೆ ಕಾನ್ಸರ್ಟ್ ಅಲ್ಲಿ ದಾವಣಗೆರೆಯಲ್ಲಿ, SLC PUC ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ 80% ಬಂದವರಿಗೆಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಅದು. ಗಂಗೂಬಾಯಿ ಹಾನಗಲ್ ಬಂದಿದ್ರು, ಅವಾಗ 1 ಗಂಟೆ ಅವರೆದುರು ಹಾಡಿದ್ದೆ, ಅವರು ತುಂಬಾ ಖುಷಿ ಆಯ್ತು. ಅವ್ರದ್ದು ಹಿಂದೂಸ್ತಾನಿ, ನಮ್ದು ಕರ್ನಾಟಕ ಮ್ಯೂಸಿಕ್, ಹಾಗೆ 1 ಗಂಟೆ ಹಾಡಿದ್ದೆ. ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಹೆಮ್ಮೆ. ನಾನು 8 ವರ್ಷ ಕಲ್ತದ
0: ಒಂದು ಸಾರ್ಥಕ್ಯ ಪಡೆದ ಕ್ಷಣ ಅಂತ ಹೇಳಕ್ಕೆ,
1: ಗುರುಗಳಿಂದ ಆಶೀರ್ವಾದ ಸಿಕ್ತು ಅಂತ ತುಂಬಾ ಸಂತೋಷ. ಹಾಗೆ ಅಲ್ಲಿ ನಾವು ಇದರಲ್ಲಿ ದಾವಣಗೆರೆಯಲ್ಲಿ ಕೃಷ್ಣ ಕಲಾಮಂದಿರ ಅಂತ ಇತ್ತು, ಅಲ್ಲಿ ನನಗೆ ಕಾನ್ಸರ್ಟ್ ಎಲ್ಲ ಮಾಡಿಸಿ ಅಲ್ಲಿ ಹಾನರ್ ಮಾಡಿದ್ದಾರೆ, ಶ್ರೀಕೃಷ್ಣ ಕಲಾ ಒಂದು ಪ್ರಶಸ್ತಿ. ಆಮೇಲೆ ಕನ್ನಡ ಹೈದರಾಬಾದಲ್ಲಿ
0: ಹೌದು
1: ಹಾಡಿದಾವಾಗ ಅಲ್ಲಿ ಅವರು ಹೀಗೆ ಗೌರವ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವ್ಯ ಕಾವೇರಿ ಅಂತ ಸಂಗ ಅದು ಇತ್ತು, ಕನ್ನಡ ಸಂಸ್ಕೃತಿ.

0: ಕೃಷಿ ಇಲಾಖೆಯಿಂದ ಅಲ್ಲಿಯೂ ಒಂದೊಂದು ಗೌರವ ಸಿಕ್ಕಿದೆ. ಆಮೇಲೆ ನಾವು ಕುಂದಾಪುರಕ್ಕೆ ಬಂದ್ವಿ ಅಲ್ಲ, ಕುಂದಾಪುರದಲ್ಲಿ ದ್ರಾವಿಡ ಬ್ರಾಹ್ಮಣ ಪರಿಷತ್ನಿಂದ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೆಲ್ಲ
1: ಗೌರವ ಪುರಸ್ಕಾರಗಳು
0: ಸಾಲಿಗ್ರಾಮ ಗುರು ನರಸಿಂಹದಲ್ಲಿ ನಮ್ಮ ಮನೆ ದೇವರದು ಗುರು ನರಸಿಂಹ. ಹಾಗೆ ಅಲ್ಲಿ 2 ವರ್ಷದ ಕೆಳಗೆ ಸಾಲಿಗ್ರಾಮ ಹಬ್ಬದಲ್ಲಿ ನಾನು 1-2 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಕ್ಲಾಸಿಕಲ್. ಅಲ್ಲಿ ಸಹ
1: ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತ ಹೇಳಿ. ಹಾ, ಅಲ್ಲಿ ಯಾವ ತರದಲ್ಲಿ ಅಲ್ಲಿ ಅವಕಾಶ ಹೇಗೆ ಬಂತು, ಅಥವಾ ಅಲ್ಲಿ ಕೂಡ ನಿಮಗೆ ಗೌರವ ಪುರಸ್ಕಾರ ಸಿಕ್ಕಿ?
0: ನಮ್ಮ ಹತ್ರ ಹೀಗೆ ನೀವು ಹಾಡಬೇಕು, ನಮ್ಮ ವೇದಿಕೆಯಲ್ಲಿ ಒಂದ್ಸರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದರು. ಹಾಗೆ ನಾನು ಒಂದ್ಸರಿ ನಾನು ಹೀಗೆ ಒಂದು 1.5 ಗಂಟೆ ಹಾಡಿದೆ ಅಲ್ಲಿ. ಅಲ್ಲಿ ಅದು ಉಪ್ಪಿನ ಕುದುರು ಗೊಂಬೆ ಮನೆ ಅಲ್ಲ, ಎಲ್ಲ ದಾಸರ ಪದ ಉಗ ಭೋಗ ಹೀಗೆ ಹಾಡಿ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ 3-4 ಸರಿ ಕರೆದು ಮಾಡಿಸಿದ್ದಾರೆ, ಕೆಲವು ಸರಿ ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡೋಗಿದ್ದೆ. ಹಾಗೆ
1: ಬೇರೆ ಬೇರೆ ಕಡೆಯಲ್ಲಿ ಹೀಗೆ ಪುರಸ್ಕಾರಗಳಿದೆಲ್ಲ ಬಂತು, ಸಂಗೀತದ ಪಯಣ ಈ ರೀತಿ ಆದರೆ ಮತ್ತು ನಿಮಗೆ ಇನ್ನೂ ಹಲವು ಆಸಕ್ತಿ ಇತ್ತು ಅಥವಾ ಕಲೆ ಕೈಗೂಡಿತ್ತು ಅಂತ ಹೇಳಕ್ಕೆ, ವಿಶೇಷ ಕಸೂತಿ ಒಂದಿಷ್ಟು ನೀವು ಕಲಿಯುವುದಲ್ಲದೆ ಬೇರೆ ಒಂದಿಷ್ಟು ಜನರಿಗೆ ಹೇಳಿಕೊಡುವಂಥ ಅಭ್ಯಾಸ ಕೂಡ ಇಟ್ಕೊಂಡಿದ್ರಿ. ಬೇರೆ ಬೇರೆ ಈ ಕಸೂತಿ ಕಲೆ ಅಂದರೆ ಯಾವ ರೀತಿಯಲ್ಲಿ, ಅದು
0: ಕಚ್ ವರ್ಕ್, ಆಮೇಲೆ ಕ್ರೋಶ, ಅದೆಲ್ಲ ಸೀರೆಗೆಲ್ಲ
1: ಮಾಡಿ, ಸೀರೆಗೆ
0: ಮಾಡಲಾಯ್ತು, ಪೇಂಟಿಂಗ್, ಆಮೇಲೆ ಏಲಕ್ಕಿ ಸಿಪ್ಪೆಯಲ್ಲಿ ಅದು ಮೀರಾಬಾಯಿ, ಮತ್ತೆ ಹೀಗೆ ಬಳ್ಳಿಗಳು ಹೂವು ಹಾಗೆ, ಮತ್ತೆ ತಂತಿಯಿಂದ ಅಲ್ಯೂಮಿನಿಯಂ ತಂತಿಯಿಂದ ಈಶ್ವರ ಪಾರ್ವತಿ, ಮತ್ತೆ ಶಿಲಾಬಾಲಿಕೆ ಎಲ್ಲ ಗ್ಲಾಸ್ ಎಲ್ಲ ಇಟ್ಟು ಶಿಲಾಬಾಲಿಕೆ ಆ ಥರ ಎಲ್ಲ ತುಂಬ ಮಾಡೋ ಹುಚ್ಚು ಅವಾಗ ಕ್ರಾಫ್ಟ್ ಅವಾಗ ತುಂಬಾ ಆ ಏಜ್.
1: ಇದು ನೀವಾಗಿ ಕಲ್ತದ ಅಂದ್ರೆ ಈಗೆಲ್ಲ ನಮ್ಗೆ ಇದೆ ಸೋರ್ಸ್, ಮಸ್ತ್ ಇದೆ ಯೂಟ್ಯೂಬ್ ಅಲ್ಲಿ ಬೇಕಾದಂಗ ಹುಡುಕಿದ್ರೆ ನಮ್ ಸಿಕ್ಕತ್ತೆ, ನಾವು ಕಲೀಲಕ್ಕ ಗುರುಗಳು ಬೇಕಂತಿಲ್ಲ. ಬಟ್ ಇದು ಹಿಂದೆ ಮೊದ್ಲು ಕಲಿಬೇಕಾದ್ರೆ ಯಾರು ಹೇಳ್ಕೊಡೋರ್ ಬೇಕು, ಇಲ್ಲ ಅದ್ರ ಬಗ್ಗೆ ನಮಗೊಂಚೂರು ಆಲೋಚನೆ ಬೇಕಾಗ್ತ, ಕಂಡು ಕಲಿಯುವಂತ ಆಲೋಚನೆ ನಮ್ ಬೇಕಾಗತ್ತ.
0: ಯಾರು ಹೇಳ್ಕೊಟ್ಟಿದ್ ಗುರುಗಳಿಲ್ಲ, ನಮ್ ಹೀಗೆ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಅವ್ರದ್ ನೋಡಿ ನಾವು ಮಾಡ್ತಾ ಇದ್ದಿದ್ದೆ ಎಲ್ಲವೂ ಅಷ್ಟೇ. ಮತ್ತೆ ರಂಗೋಲಿ, ರಂಗೋಲಿದು ತುಂಬಾ ಹುಚ್ಚು ಸಣ್ಣದಿಂದ, 5ನೇ ಕ್ಲಾಸಿಂದನು ಅದು ಹುಚ್ಚು, ಅದು ಇವತ್ತಿಗೂ ಉಂಟು. ರಂಗೋಲಿ ಬಿಡಿಸೋದು, ತರವಾರಿ, ಚುಕ್ಕಿ ರಂಗೋಲಿ ಎಲ್ಲ ನೋಡಿ ಕಲಿಯ, ಪುಸ್ತಕಗಳೆಲ್ಲ
1: ಸಿಕ್ತಿತ್ತು
0: ಉಡುಪಿ ಬಾಯಿ ಅದರಲ್ಲಿ ಎಲ್ಲ ರಂಗೋಲಿ ನೋಡೋದು, ಪುಸ್ತಕದಲ್ಲಿ ಬರೆಯೋದು, ಮನೆ ಎದುರು ಹಾಕೋದು, ಅದು ಹಾಬಿ. ರಂಗೋಲಿ ಬಿಡಿಸೋದು ತುಂಬಾ ಇತ್ತು.
1: ಅದ್ರ ಜೊತೆ ಒಂದು ವಿಶೇಷವಾಯಿತ್ತು, ಸೋಪು ಶಾಂಪು ಎಲ್ಲ ಈಗ ನಾವೆಂತ ಕಷ್ಟ ಪಡೋದಿಲ್ಲ, ಸೀದಾ ಪ್ಯಾಟೆಗೆ ಹೊತ್ತು ಯಾವುದು ಕಂಪ್ನಿ ಒಳ್ಳೇದಂತ ಕಂಡು ಹಿಡ್ಕೊಂಡು ಬರ್ತಾ ಇಕ್ಕಂತ. ಆದ್ರೆ ನೀವು ಅದು ಮಾಡಲಿ, ಇವತ್ತಿಗೂ ಸೋಪು ಶಾಂಪು ಎಲ್ಲ ಮನೆಗೆ ತಯಾರು ಮಾಡ್ತಿದ್ರಿ, ಆ ವಿದ್ಯೆ ಹ್ಯಾಂಗ ಕಲ್ತ್ರಿ?
0: ಅದು ನಾವು ಮಹಿಳಾ ಸಭೆಯಲ್ಲಿ ನಮ್ಮ ನನ್ನ ಗಂಡನ ಚಿಕ್ಕಮ್ಮ ಮಂಗಳೂರಲ್ಲಿ ಆನಂದಿ ಸದಾಶಿವರಾವ್ ಅಂತ ಪ್ರೆಸಿಡೆಂಟ್ ಆಗಿದ್ರು ಮಹಿಳಾ ಸಭೆದು, ಅಲ್ಲಿ ತುಂಬಾ ಲೇಡೀಸಿಗೆ ತುಂಬಾ ಕಲಿಯುವಂತದ್ದೆಲ್ಲ ಹೀಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಇಟ್ಟಿದ್ದು. ಹಾಗೆ ಒಂದ್ಸರಿ ಸೋಪ್ ಮಾಡುದು ಡೆಮಾನ್ಸ್ಟ್ರೇಷನ್ ಇಟ್ರು ಮನೆಗೆ, ಬಟ್ಟೆ ಹಾಕೋ ಸೋಪು, ಆಮೇಲೆ ಸೋಪಿನ ಪೌಡ್ರು, ಹೀಗೆ ಅದೆಲ್ಲ ತುಂಬಾ ಮಾಡ್ತಿದ್ದೆ. ನಂಗೆ ತುಂಬಾ ಯೂಸ್ ಆಯ್ತು, ಸುಮಾರು 10 ವರ್ಷ ಮಾಡಿದೆ. ಈಗ ಅಗತ್ಯ ಇಲ್ಲ, ನಾನು ನನ್ನ ಗಂಡ ಇಬ್ಬರ ಮಕ್ಕಳೆಲ್ಲ ಮದುವೆ ಹೋದ್ರಲ್ಲ,
1: ಅಂತೂ ಅದನ್ನು ಕೂಡ ಮಾಡಿ
0: ಸುಮಾರು 10-12 ವರ್ಷ ಮಾಡಿದ್ವಿ
1: ಮನೇಲೆ ಮಾಡ್ತಿದ್ರಿ ಎಲ್ಲವನ್ನ ಕೂಡ, ಸಮಯಕ್ಕೆ ಸರಿಯಾಗಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಒಂಥರ ದೇವರು ಕೂಡ ಬೆನ್ನೆಲು ಬಾಯಿ ನಿಂತಿದ ಅಂತ ಹೇಳಕ್ಕ,
0: ದೇವ್ರ ದಯ ಇಲ್ದಿದ್ರೆ ಯಾವುದು
1: ಆಗುದಿಲ್ಲ ಅಲ್ಲ,
0: ದೇವ್ರ ಶಕ್ತಿ ಕೊಡ್ಬೇಕು, ಆಮೇಲೆ ಉಮೇದ್ ಕೊಡ್ಬೇಕು, ಎಲ್ಲ ದೇವ್ರ ದಯ
1: ಮಾಡೋದು ಕೂಡ ಎಲ್ಲದು ಕೂಡ ಪ್ರೇರೇಪಣೆ ಅವನು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತೇನು ಅಂತ ಹೇಳಿ
0: ಎಲ್ಲ ಕಲೆನು ದೇವ್ರ ದಯದಿಂದನೇ ಬಂದ.
1: ಹೌದು, ನಾವೆಲ್ಲ ಪಾತ್ರಧಾರಿಗಳು, ಅವನೆಲ್ಲ ಸೂತ್ರಧಾರಿ ಅಲ್ವಾ. ಹಂಗೆ ಹೇಳ್ತಾ ನಿಮ್ ಬಾಯಲ್ಲಿ ಒಂದು
0: ಆಶೀರ್ವಾದ,
1: ಎಲ್ಲವೂ ಕೂಡ ಬೇಕಂತ ಹೇಳ್ತಾ ಇದ್ರಿ. ಆ ದೇವರು ದೊಡ್ಡವರ ಆಶೀರ್ವಾದ ಎಲ್ಲವನ್ನ ನೆನ್ಪು ಮಾಡ್ಕೊಂತ ಒಂದು ದೇವ್ರ ಬಗ್ಗೆ ಇರುವಂತ ಭಾವಗೀತೆ, ಆ ದೇವ್ರ ಎಲ್ಲೆಲ್ಲಿದ್ದ ನಮ್ಗೆ ಗೊತ್ತಿಲ್ಲ, ಆ ದೇವರನ್ನ ಹುಡುಕುವಂತ ಒಂದು ಭಾವಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದನ್ನ ನಮಗಾಗಿ ಹಾಡ್ಬೋದಾ?

0: ಎಸ್ ಶಿವರುದ್ರಪ್ಪನವರ ರಚನೆಯ ಒಂದು ಭಾವಗೀತೆ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ ಶೇಟ್ ಕುಂದಾಪುರ. ಮೇಡಮ್, ಒಂದು ಚಂದದ ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ, ಕೇಂದ್ರ ಖುಷಿ ಪಡ್ತ. ಅದ್ರ ಜೊತೆಗೆ ಸಂಗೀತ ಪಯಣ ಹಲವು ವರ್ಷದಿಂದ ಮಾಡ್ತಾ ಬಂದ್ರಿ, ಮಾಡ್ತಾ ಮಾಡ್ತಾ ಹಲವು ಮಕ್ಕಳಿಗೆ ಕೂಡ ನೀವು ಸಂಗೀತ ಶಿಕ್ಷಣವನ್ನು ಕೊಡ್ತಾ ಬಂದ್ರಿ, ಗುರುಗಳಾಗಿ ಗುರುತಿಸಿಕೊಂಡ್ರಿ. ಇದಲ್ಲದೆ ನೀವು ಸಂಗೀತ ಅಂತ ಹೊರಟಾಗ ಎಕ್ಸಾಮಿನರ್ ಆಗಿ ಕೂಡ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು, ಅದು ಹೇಗೆ, ಅದು ಅಲ್ಲಿ ಹೇಗೆ ನಿಮಗೆ ಅಲ್ಲಿಗೆ ಪಾದಾರ್ಪಣೆ ಮಾಡುವಂಗಾಯಿತು, ಅಥವಾ ಅದರ ಅನುಭವ ಹೇಗಿತ್ತು?
1: ಅದು ನಾನು ಸಂಗೀತ ನಾನು ಡಿಗ್ರಿ ಎಲ್ಲ ಆದಮೇಲೆ ವಿದ್ವತ್ ಎಲ್ಲ ಆದಮೇಲೆ ನಾನು ಅದು ಆವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಮಲ್ಲೇಶ್ವರದಲ್ಲಿ, ಅಲ್ಲಿ ನಾವು ಎಂ ಸೆಕ್ಷನ್ ಅಂತ ಇದೆ, ಮ್ಯೂಸಿಕ್ ಸೆಕ್ಷನ್, ಅಲ್ಲಿ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದೆ, ಎಲ್ಲ ಮ್ಯಾನ್ಯಲ್ ಆವಾಗ ಹೋಗಿ ಹೆಸರು ಬರೆಸಿ ಬರಬೇಕು, ಹಾಗೆ ಅಷ್ಟೇ ಅಲ್ಲಿ ಮತ್ತೇನಿಲ್ಲ, ಬರೆಸಿ ಬರೋದು. ಕೊನೆಗೆ ನಮ್ಗೆ ಅವ್ರು ಯಾವಾಗಲೂ ಪ್ರತಿ ವರ್ಷ ಎಲ್ಲ ಪೋಸ್ಟಲ್ಲಿ ಬರೋದು, ಬರಬೇಕು ಎಕ್ಸಾಮಿನರ್ ಆಗಿ ಅಂತ. ಹಾಗೆ ಸುಮಾರು ಒಂದು 18-20 ವರ್ಷ ಎಲ್ಲ ಕಡೆಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆವಾಗ ಹೋಗಿ ಜೂನಿಯರು ಸೀನಿಯರು ವಿದ್ವತ್ ಬೋರ್ಡಿಗೂ ಒಂದ್ಸರಿ ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹಾಗೆ ಹಲವು ಕಡೆ ಮಂಗಳೂರು, ಶಿವಮೊಗ್ಗ,
0: ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ದೆ.
1: ಉಡುಪಿಯಲ್ಲಿ ಸುಮಾರು ಒಂದು 10 ವರ್ಷ ಹೋಗಿದ್ದೆ.
0: ಅಲ್ಲಿ ಹೋಗಿ ಉಡುಪಿ ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಕ್ಕಾದ್ರೆ ಬೇರೆ ಕಡೆ ಅಂತಂದ್ರೆ
1: ಹೌದು, ನಮ್ಗೆ ಎಲ್ಲಿ ಹತ್ರ ಇರ್ತದೋ ಅಲ್ಲಲ್ಲಿಗೆ ಅವರು ಪೋಸ್ಟ್ ಮಾಡ್ತಾರೆ.
0: ಈಗ ಸಂಗೀತ ಕಲಿಕಾರ, ಈಗ ಕೆಲವರು ಈಗ ಮಕ್ಕಳು ಹುಟ್ಟಿ ಕೂಡಲೇ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ, ಅದು ಕಲೀಲಿ, ನಮಗೆ ಈ ತಂದೆ ತಾಯಿಗಳಿಗೆ ಒಂದು ದಾವಂತೆ ಇರುತ್ತೆ. ನೀವು ಹೇಳಿದ್ರೆ ಸಂಗೀತ ಕಲಿಕಾರೆ ಮಕ್ಕಳಿಗೆ ಮಿನಿಮಮ್ ಎಷ್ಟು ವರ್ಷ ಆಯ್ಕೆ ಅಂದೇಳಿ ಹೇಳಿದ್ರಿ?
1: ಒಂದು ಎಲ್ಲ 6 ವರ್ಷಕ್ಕೆ ಒಳ್ಳೇದು, ಅಂದರೆ ಬರೀ ದೇವ್ರ ನಾಮ ಕಲಿಸ್ಲಿಕ್ಕೆ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡು, ಸಣ್ಣ ಭಾವಗೀತೆ, ಸಣ್ಣ ದೇವ್ರ ನಾಮ ಎಲ್ಲ 6 ವರ್ಷದಿಂದ ಶುರು ಮಾಡಿದರೆ ಒಳ್ಳೇದು ಮಕ್ಕಳಿಗೆ. ಆಮೇಲೆ 8 ವರ್ಷ ಆಗುವಾಗ ಕ್ಲಾಸಿಕಲ್ ಸಂಗೀತ ಕಲಿಸ್
0: ಶಾಸ್ತ್ರೀಯಕ್ಕೆ
1: ಅವ್ರಿಗೆ ಸ್ವಲ್ಪ ಇದು ಬರುತ್ತೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗುದು.
0: ಹೌದು, ಇಲ್ದಿದ್ರೆ ತೀರ ಕೆಲವು ಮಕ್ಕಳು ಹೋತ ಒಂದು 2 ತಿಂಗಳ ಬಾರಿ ಉಮೇದಲ್ಲಿ ಹೋಗೋದು ಕಾಣುತ್ತೆ, ಕಡೆಗೆ ಅವ್ರಿಗೆ ಆ ಕ್ಲಾಸಿಕಲ್ ಶಾಸ್ತ್ರೀಯಕ್ಕೆ ಹೋದಾಗ ಸ್ವಲ್ಪ ಬೇಜಾರಾಪು ಶುರುವಾಗ್ತದೆ.
1: ಇದು ಭಾವಗೀತೆ
0: ಇವನ್ನೆಲ್ಲ ಹಾಡಿನಲ್ಲಿ ಮೊದಲು ಅವ್ರಿಗೆ ಒಂದು ರುಚಿ ಸಿಕ್ಕ ಕಡೆಗೆ ಅವ್ರು ಶಾಸ್ತ್ರೀಯ.
1: ಕೆಲವು ಮಕ್ಕಳು ತುಂಬಾ ಇಂಟೆಲಿಜೆಂಟ್, ಅವ್ರು ಕೇಳಿಯೇ ಕಲಿಯೋದು, ಅವ್ರು ಬರ್ದಿದ್ ಓದ್ಲಿಕ್ಕೆ ಸುಮಾರು 2ನೇ ಕ್ಲಾಸ್ ಅವ್ರಿಗೂ ಬರ್ದಿದ್ದೆಲ್ಲ ಓದ್ಲಿಕ್ಕೆ ಬರಲ್ಲ, ಕೇಳಿಯೇ ಕಲಿಯೋದು ಅಂತ ಮಕ್ಕಳು ತುಂಬಾ ಜನ ಟ್ರೈನ್ ಅಪ್ ಮಾಡಿದ್ದೀನಿ. ಒಬ್ಬ ಸಣ್ಣ ರಕ್ಷಣ್ ಅಂತ ಇದ್ದ ನನ್ನ ಸ್ಟೂಡೆಂಟ್, ಕೋಟೇಶ್ವರದಲ್ಲಿ ಇರೋದವರು, ಅಜ್ಜಿ ಕರ್ಕೊಂಡು ಬರ್ತಾ ಇದ್ದಿದ್ದು, ಆ ಮಗು 4 ವರ್ಷದಿಂದ ಬರ್ತಿತ್ತು, ಅದು ಕೇಳಿಯೇ ಕಲಿಯೋದು ಪೂರ ಮತ್ತೆ ಪೂರ. ಹಾಗೆ ಅವನು ಸೀನಿಯರ್ ವರೆಗೂ ಆಯ್ತು ಅವನು. ಈಗ ಅವನು ವೆಲ್ಲೂರಿಗೆ ಹೋಗಿದ್ದಾನೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ.
0: ಓಹೋ ಹೋ ಹೋ,
1: ಸೀನಿಯರ್ ಕಲಿತು,
0: ಕೇಳಿ ಕೇಳಿಯೇ ಕಲಿತಾ ಹೋಗಿದ್ದು,
1: ಕೇಳಿ ಕೇಳಿಯೇ ಕಲಿಯೋದು. ಆ ಹುಡುಗ ಅಂತೂ ಪೂರ ಕೇಳಿ ಅಷ್ಟು, ಈ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ, ಮುಂದಿನ ಕ್ಲಾಸ್ ಅಲ್ಲಿ ರೆಡಿ ಅವನು. ಅವನು ತಬಲಾ ಎಲ್ಲ ನುಡಿಸ್ತಾ ಇದ್ದ, ಸಂಗೀತನೂ ಹಾಡ್ತಿದ್ದ, ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಿದ್ದೆ ಹಾಡು, ಎಲ್ಲ ಕಡೆಯಲ್ಲೂ ಅವನಿಗೆ ಬರ್ತಿತ್ತು ಪ್ರೈಜ್.
0: ಅಂತ ಅಂತ ಮಕ್ಕಳು ಕೂಡ ಸಿಕ್ಕತ್ರು ಅಂತ.
1: ಈಗಲೂ ಬರ್ತಾ ಇದ್ದಾರೆ ಒಂದೆರಡು ಮಕ್ಕಳು, ಕೇಳಿಯೇ ಕಲಿಯೋದು ಪೂರ ಬೈ ಹಾರ್ಟ್, ದೊಡ್ಡವ್ರು ಕಲಿಯಲ್ಲ, ಆ ಮಕ್ಕಳು ಹಾಡ್ತಾವೆ, ಎಲ್ಲ ಹಾಡ್ತಾವೆ, ಎಲ್ಲ ದೇವ್ರ ನಾಮ ಭಾವಗೀತೆ ಕೇಳಿ.
0: ಹಾಗಾಗಿ ಹೇಳುದಲ್ಲ, ಮಕ್ಕಳಿದ್ದಾಗ ಬೇಗ ತಲೆಗೆ ಬತ್ತು, ತಲೆಗೆ ಹೊತ್ತು, ದೊಡ್ಡಾರಾದ್ಮೇಲೆ ಬೇಗ ಹೋತಿಲ್ಲ ಅಂತ ಹೇಳ್ತಾರೆ ಅಂತೇಳಿ, ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕಾಗುತ್ತೆ,
1: ಸಂಸ್ಕಾರದಲ್ಲಿ ಬಂದಿರುತ್ತೆ.
0: ಅವೆಲ್ಲ ಇದ್ದಾಗ ಹೌದು,
1: ಸಂಗೀತ ಅಂದ್ರೆ ಸಂಸ್ಕಾರದಲ್ಲಿ
0: ಬರುತ್ತೆ. ಈಗ ನೀವು ಇಷ್ಟೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಗಮನಿಸಿ ಹಲವು ಸಂಘ ಸಂಸ್ಥೆ ಪುರಸ್ಕಾರವನ್ನು ಕೊಟ್ಟಿದ್ದು, ನಿಮ್ಮ ಹತ್ರ ಕೇಳಿದೆ ಹಾಗೆ ನಿಮ್ಮ ಇದರನ್ನು ಓದ್ತಾನೆ ಕೂಡ ನಾನು ಅದನ್ನು ಗೊತ್ತಾಯ್ತು, ಆ ವಿಚಾರಗಳು ಕೂಡ. ಅದಲ್ಲದೆ ಈಗ ಅಂದರೆ ನಾವು ಏನೋ ಆಯ್ತು, ಈಗ ಇವತ್ತು ಕರೀತ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡ್ತು, ಅಥವಾ ಇನ್ನೆಲ್ಲೋ ಒಂದು ಯೂಟ್ಯೂಬಲ್ಲಿ ಕರೀತು ಇಂಟರ್ವ್ಯೂ ಮಾಡ್ತು, ಏನೋ ಪ್ರತಿಬಿದ್ದವರಿಗೆ ಈಗ ಹಲವು ಕಡೆಯಲ್ಲಿ ಗುರುತಿಸ್ತರು, ಆದರೆ ಮೊದಲು ಆ ಅವಕಾಶಗಳು ಕಡಿಮೆ ಇತ್ತು. ಆದರೆ ನಿಮ್ಮ ಇದನ್ನು ನೋಡುವಾಗ ತುಂಬ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಲೇಖನಗಳೆಲ್ಲ ಬಂದಿತ್ತು. ಯಾವ್ಯಾವ ಪತ್ರಿಕೆಗಳು, ಆಗ್ಲಿಗೆ ಪತ್ರಿಕೆಗಳೇ ತುಂಬಾ
1: ಅವಾಗ
0: ಮೇರು ಸ್ಥಾನದಲ್ಲಿ ಇದ್ದಿತ್ತು ಅಂತ ಹೇಳಕ್?
1: ಸಂಯುಕ್ತ ಕರ್ನಾಟಕ, ತರಂಗ, ಉದಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇದೆ ಇದರಲ್ಲೆಲ್ಲ ನಮ್ದು ಕಚೇರಿ ಎಲ್ಲ ಸಂಗೀತ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಅವಾಗ ರಿವ್ಯೂಗೆ ಬರ್ತಾ ಇದ್ರು, ಮೈಸೂರು ಸುಬ್ರಹ್ಮಣ್ಯ ಅಂತ ಇದ್ರು ಬೆಂಗಳೂರಲ್ಲಿ, ತುಂಬಾ ಫೇಮಸ್ ವೀಣೆ ವೀಣೆ ವಿದ್ವಾನ್ ಅವರು, ಅವರು ರಿವ್ಯೂ ಮಾಡಿದ ನಾನು ಸುಬ್ರಹ್ಮಣ್ಯದಲ್ಲಿ ಹಾಡಿದಾಗ ಸಂಗೀತ ಅಲ್ಲಿ ಸೇವೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಅವಾಗ ಅವ್ರು ಬಂದಿದ್ರು ಅಲ್ಲಿ ರಿವ್ಯೂ ಮಾಡ್ಲಿಕ್ಕೆ, ಅವರೆಲ್ಲ ಹಾಗೆ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು, ಸಂಗೀತದ ಹಿನ್ನೆಲೆಯಿಂದ ಬಂದವರು ಅವರು. ಹಾಗೆ ಅವರು ಯಾರೋ ಸಂಗೀತ ಯಾವುದು ಮರಿಮಗ ಒಂದು ದೊಡ್ಡ ಸಂಗೀತ ನೆನಪಿಗೆ ಬರಲ್ಲ ನನಗೆ. ಅವರ ವೀಣೆ ಶೇಷಣ್ಣನ ಮರಿಮಗ ಅವರು, ಅವರು ಹಾಗೆ ರಿವ್ಯೂ ಮಾಡಿ ಸುಮಾರು ಪೇಪರಲ್ಲಿ ಮ್ಯಾಗಝಿನಲ್ಲೆಲ್ಲ ಬಂದಿತ್ತ ಅವಾಗ ಸುಮಾರು ವರ್ಷದಿಂದ.
2: ಇವತ್ತಿಗೂ ಅದನ್ನ ಹಾಗೆ ತೆಗೆದಿಟ್ಕೊಂಡಿದ್ರೆ ಲೈಕ್ ಮಾಡಿ.
1: ಕುಂದಾಪುರದಲ್ಲಿ ಶಿವಾನಂದ ಕಾರಂತ ಅವರು ಬರೆದಿದ್ದಾರೆ ಲೇಖನ. ದಾವಣಗೆರೆಯಲ್ಲಿಯೂ ಜ್ಯೋತಿ ಅಂತ ಹೇಳಿ ಒಬ್ರು ಮೇಡಮ್, ಅಲ್ಲಿಯೂ
2: ಅಂತೂ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಲೇಖನಗಳು, ರಿವ್ಯೂ, ಕಾರ್ಯಕ್ರಮದ ರಿವ್ಯೂ ಅಂತ ಹೇಳಿ ಬೇರೆ ಬೇರೆ ಬಂತು. ಇವೆಲ್ಲ ಒಂದು ಖುಷಿಯನ್ನ ಆ ಭಗವಂತ ನಿಮ್ಗೆಲ್ಲವನ್ನ ಕರುಣಿಸಿ ಕೊಟ್ಟಿದ್ದ ಹಾಗೆ ದೇವ್ರ ಮತ್ತೊಂದಿಷ್ಟು ಸಮಯ ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ. ಯಾಕಂದ್ರೆ ನಿಮ್ಮಿಂದ ಹಲವು ವಿದ್ಯಾರ್ಥಿಗಳು ಈ ಸಂಗೀತನ ಕಲ್ತಕಂತ ಅದನ್ನ ಅವರ ಕಲೆಯನ್ನ ಬೆಳಗಿಸ್ಕೊಂಡ್ಲಿ ಅಂತ.
1: ಮಕ್ಕಳು ಏನು ಕಲಿತಾರ ಎಲ್ಲ ಹೇಳಿಕೊಡ್ತೀನಿ ನಾನು. ಮಕ್ಕಳು
2: ಕಲಿಬೇಕಷ್ಟೇ
1: ಅಷ್ಟೇ,
2: ಅಂತ ಗುರುಗಳು ಸಿಕ್ಕುದು ತೀರಾ. ಈಗ ಒಂಥರ ಓಟ ಶುರುವಾಗಿದೆ, ಇವತ್ತು ಬಂದ್ರೆ ನಾಳೆ ಕ್ಲಾಸಿಗೆ ಅವ್ರು ಪರ್ಫೆಕ್ಟ್ ಇರ್ಬೇಕು. ಈಗ ತಂದೆ ತಾಯಿಗಳಿಗೂ ದಾವಂತ ಇರುತ್ತ, ಹೇಳಿಕೊಡುವ ಗುರುಗಳಿಗೂ ಅಷ್ಟೇ. ಅದನ್ನೇ ಹೇಳಿಕೊಟ್ರೆ ಎಲ್ಲಿ ಅಪ್ಪ ಅಮ್ಮ ಬೈತ್ರಿ ಅಂದ್ ಗುರುಗಳಿಗೆ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಇದೇ ಹೇಳಿಕೊಟ್ರೆ ನಾವೆಲ್ಲ ಹೋಗೋ ಒಂದೇ ಸಾಲನ್ನ ಇಡೀ ಒಂದು ತಿಂಗಳು ಕಲ್ತಿತ್ತು ನೆನ್ಪಿತ್ತು, ಇಡೀ ಒಂದು ತಿಂಗಳು ಒಂದೇ ಸಾಲ ಕಲ್ತದ್ದ.
1: ಒಂದು ಕ್ಲಾಸಿಗೆ ಒಂದು ಹೇಳ್ಕೊಡ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಬೇರೆ ಹೇಳ್ಕೊಡ್ಬೇಕು. ಅದೇ ಟ್ರೈನ್ ಅಪ್ ಮಾಡಿ ಮಾಡಿ ಕಲಿಯೋ ಮಕ್ಕಳಿಗೆ, ಕಲಿಯೋರು ಏನ್ ಕಲಿತಾರೆ ಎಲ್ಲ ನಂಗೆ ಏನ್ ಗೊತ್ತು ಎಲ್ಲ
2: ಹೇಳಿಕೊಡು.
1: ಅವ್ರು ಕಲಿಬೇಕು, ಅವ್ರ ಮೇಲೆ ಬರ್ಬೇಕು ಅಂತ.
2: ಬಹುಶಃ ಈ ಇದ್ರಿಂದ ಬಂದ್ ಮಕ್ಳಿಗೆ ಖಂಡಿತ ಇದ್ರಿಂದ ಉಪಯೋಗ ಇತ್ತ ಅಥವಾ ಅನುಕೂಲ ಇರ್ತಿ. ಇಂಥ ಗುರುಗಳು ಸಿಕ್ಕಿದ್ರೆ ಆ ಮಕ್ಕಳು ಕೂಡ ಬೆಳೀತರು ಅಂತ ಹೇಳಿಕೊಳ್ತಾ ಎಲ್ಲದಕ್ಕೂ ಧನ್ಯವಾದ ತಿಳಿಸ್ತಾ, ಕೊನೆಯದಾಗಿ ನಮಗೋಸ್ಕರ ಒಂದು ರಾಮ ಗೋವಿಂದ ಸೀತಾ ರಾಮ ಗೋವಿಂದ ಅನ್ನುವಂತಹ ಒಂದು ಕೀರ್ತನೆಯನ್ನ ಹಾಡ್ತೀರಿ.

0: ಪುರಂದರದಾಸರ ಕೀರ್ತನೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಕೊನೆಯದಾಗಿ ಒಂದು ರಾಮ ಸಂಕೀರ್ತನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇಲ್ಲಿವರೆಗೆ ಬಂದು ನಿಮ್ಮೆಲ್ಲ ಒಂದು ಅನುಭವವನ್ನು ಅನಿಸಿಕೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ರಿ, ಅದಕ್ಕೆ ನಿಮಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು.
1: ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ, ರೇಡಿಯೋ ಕುಂದಾಪುರ ಅವರಿಗೆ ಸಹ ತುಂಬ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಕೀಬೋರ್ಡ್ ಮತ್ತು ತಬಲಾದಲ್ಲಿ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ, ಅವರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ತಿಳಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚುಕ್ಕಿಯನ್ನು ಇಡುವ. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ಶುಭ ಚುಕ್ಕಿಯನ್ನು, ಪೂರ್ಣ ಚುಕ್ಕಿಯನ್ನು ಇಡ್ತಾ ಇದ್ದೆ. ನಮಸ್ಕಾರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಜನತಾ ಹೈಸ್ಕೂಲ್ ಹೆಮ್ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯಾಗಿ ಕುಳಿತಿದ್ದಾರೆ. ಕಾರ್ಯಕ್ರಮ ನಿರೂಪಣೆಗಾಗಿ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿಯವರು ಮಕ್ಕಳೊಂದಿಗೆ ಸಿದ್ಧವಾಗಿದ್ದಾರೆ. ಹಾಗಿದ್ಮೇಲೆ ಕಾರ್ಯಕ್ರಮವನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮ ಶುರು ಮಾಡೋಲ್ದ? ಜಗದೀಶ್ ಸರ್, ಕಾರ್ಯಕ್ರಮ ಶುರು ಮಾಡಿ ಕಾಂಬ.
2: ಜನತಾ ಪ್ರೌಢಶಾಲೆ ಹೆಮ್ಮಾಡಿ, ನಮ್ಮ ಶಾಲೆಯಲ್ಲಿ ಇಂದು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೇವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳು ಒಂದಾಗು ಮಂಕುತಿಮ್ಮ ಎಂಬ ಮಂಕುತಿಮ್ಮನ ಉತ್ತಮವಾದಂತಹ ನುಡಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಇದೀಗ ನಮ್ಮ ಮುಂದೆ

0: ನಾಯಕ.
1: ತಮ್ಮ ಸುಮಧುರವಾದಂತಹ ಕಂಠದಿಂದ ಪ್ರಾರ್ಥನೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ರೀತಿಯಲ್ಲಿ ತನ್ನ ಒಂದೇ ಕಂಠದಲ್ಲಿ ವಿವಿಧ ರೀತಿಯ ಸ್ವರವನ್ನ ಹೊರಹೊಮ್ಮಿಸ್ತಿಕ್ಕಿದ್ದಾನೆ ರೋಹನ್.
2: ನಮಸ್ಕಾರ. ನಾನ ಬೆಳಗ್ಗೆ ಜಾಮದಾಗಿ ಏಳುಕ್ಕೆ ಮನ್ಸಿಲ್ಲ ಮರೆ, ನಾನ ಎದ್ದೆ ಮರೆ, ಕಡಿಗೆ ಕೂಳಿ ಕುಗ್ತಿತ್ ಏಳು ಏಳು ಅಂತ ಕಣ್ ಹ್ಯಾಂಗ ಕುಗ್ತಿದ್ದ ಹಂಗೆ ಹೊರ್ಗೋಣೆ ಹೊರ್ಗೋರ್ ಕೂಡ ಹಂಗೆ ಮುಂದೋದೆ ಮುಂದೋದ್ ಕೂಡ ಹುಂಜ ಕುಗ್ತಿತ್ತೆ ಹ್ಯಾಂಗ ಗುದಿತ್ತ ಹಂಗೆ ಕೈಗಳ ಮುಖದ ಹಾಕೊಂಡೆ ಕೈಗಳ ಮುಖದ ಹಾಕ ಅಮ್ಮ ಅದೇ ಫುಲ್ ಹಾಕಿ ಬಂದಳ ಅದನ್ನ ಹಾಕೊಂಡ್ ಕೂತ್ಕೊಂಡ್ರ್ಯ ಹಂಗೆ ಮುಂದೇನೆ ಮುಂದೆ ಅನ್ಕೊಂಡ ನಾಯಿ ಮತ್ತೆ ಬೆಂಜಾಗ ಮಾಡ್ಕೊತಿದ್ದೆ ಹೆಂಗ ಗೊತ್ತಿತ್ತ

0: Aunque balan solo mogan solo no sé qué, me digo con nada, apá ver me encanta dire, apá gorki orat con rea. Aunque me digan.
1: Tanna vivida suerte linda me mimicry en la presunta presanta, ro ni evanige cratenyo tegalu. Nama kundapra kannada bhashi yava janapada sahityakku kami illa. ಹಿಂದೆಲ್ಲ ನಮ್ಮವರು ಬಟ್ಟೆ ಕುಟ್ಟುವಾಗ ಅಕ್ಕಿ ಬೀಸುವಾಗ ಮಗಿನ ಮನಸುವಾಗ ನಟ್ಟಿ ಕೊಯ್ಲು ಮಾಡುವಾಗ ಹೇಳುವ ಹಾಡಿಗೂ ಅರ್ಥ ಇತ್ತು. ಬೇಕಾದ್ರೆ ಒಂದು ಹಾಡನ್ನ ಕೇಳಿ ಮನೆಗೆ ನೆಂಟರು ಬಂದರೆ ನೆಂಟರಿಗೆ ಉಳಿರಿ ಅಂದ್ರೆ ಉಂಬುಕ್ಕೆ ಹಾಕೋಕೆ ಅಕ್ಕಿ ಇಲ್ಲ. ಅದಕ್ಕೆ ನೆಂಟರಿಗೆ ಗೊತ್ತಾಯ್ದಂಗೆ ಹಾಗೆ ಹಾಡಂಗೆ ಹೇಳಿರಿ ಕಾಣಿ. ಇದೀಗ ನಿಮ್ಮ ಮುಂದೆ ಜನಪದ ಹಾಡುಗಳ ಮೂಲಕ ಬಟ್ಟೆ ಕುಟ್ಟುವ ಹಾಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳು.

0: ಭತ್ತ ಕುಟ್ಟುವ ಹಾಡನ್ನ ಹೇಳಿ ಎಲ್ಲರನ್ನ ಮನರಂಜಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬುರದೇದ ಕೃತಜ್ಞತೆಗಳು. ಕತೆ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಕಥೆಯನ್ನು ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಭಕ್ತ ಪ್ರಹ್ಲಾದನ ಕಥೆಯೊಂದಿಗೆ ನಮ್ಮ ವಿದ್ಯಾರ್ಥಿ ಅದ್ವಿಕ.
1: ತುಂಬಾ ಹಿಂದೆ ಹಿರಣ್ಯಕಶಿಪು ಎಂಬ ರಾಜನಿದ್ದನು. ಆತ ತುಂಬಾ ಮುಂಗೋಪಿಯಾಗಿದ್ದನು. ಆತನಿಗೆ ಪ್ರಹ್ಲಾದ ಎಂಬ ಮಗನಿದ್ದನು. ಹಿರಣ್ಯಕಶಿಪನು ಘೋರ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿ ತನ್ನ ಮರಣವು ಮನುಷ್ಯನಿಂದಾಗಲಿ ಪ್ರಾಣಿಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಬರಕೂಡದು, ಹಗಲು ಅಥವಾ ರಾತ್ರಿ ಮನೆಯಲ್ಲಿ ಅಥವಾ ಮನೆಯ ಹೊರಗೆ ಬರಬಾರದು ಎಂದು ವರ ಪಡೆದುಕೊಂಡಿದ್ದ. ಈ ವರದಿಂದ ಅವನಿಗೆ ತನ್ನನ್ನು ಯಾರೂ ಕೊಲ್ಲಲಾರರು, ತಾನು ದೇವರಿಗಿಂತ ದೊಡ್ಡವನು ಎಂದು ಅನಿಸಿತು. ಇದರಿಂದ ರಾಜನಿಗೆ ಅಹಂಕಾರ ಬಂದಿತು. ಯಾರಾದರೂ ದೇವರು, ಅದರಲ್ಲಿಯೂ ವಿಷ್ಣುವಿನ ಹೆಸರು ಹೇಳಿದರೆ ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಿರಣ್ಯಕಶ್ಯಪನ ಮಗನಾದ ಪ್ರಹ್ಲಾದ ಮಾತ್ರ ಸತತವಾಗಿ ದೇವರ ನಾಮಸ್ಮರಣೆ ಮಾಡುತ್ತಿದ್ದನು. ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಲೇ ಅವನು ದೈನಂದಿನ ಕೆಲಸಗಳನ್ನು ಮಾಡುತ್ತಿದ್ದನು. ತಂದೆಗೆ ದೇವರ ನಾಮಸ್ಮರಣೆ ಮಾಡುವುದು ಇಷ್ಟವಾಗುವುದಿಲ್ಲ ಎಂದು ತಿಳಿದಿದ್ದರೂ ಪ್ರಹ್ಲಾದ ನಾರಾಯಣನ ಜಪ ಮಾಡುತ್ತಿದ್ದನು. ಇದರಿಂದ ಅವನು ತಂದೆ ಎದುರು ಬರುತ್ತಲೇ ಇರಲಿಲ್ಲ. ಆದರೂ ಯಾವಾಗಲೂ ಒಮ್ಮೆ ಪ್ರಹ್ಲಾದನಿಗೆ ರಾಜನ ಭೇಟಿಯಾಗುತ್ತಿತ್ತು. ಪ್ರಹ್ಲಾದನ ನಾಮಸ್ಮರಣೆಯನ್ನು ಕೇಳಿ ರಾಜನು ಸಿಟ್ಟಿನಿಂದ ಕೆಂಡ ಮಂಡಲವಾಗುತ್ತಿದ್ದನು ಹಾಗೂ ಮಗನಿಗೆ ಸಾಕಷ್ಟು ದೊಡ್ಡ ಶಿಕ್ಷೆಯನ್ನು ವಿಧಿಸುವಂತೆ ಸೇವಕರಿಗೆ ಆಜ್ಞೆ ಮಾಡುತ್ತಿದ್ದನು. ಒಂದು ದಿನ ನಾಮಜಪದಲ್ಲಿ ತಲ್ಲೀನನಾಗಿದ್ದ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಬರುತ್ತಿರುವುದು ತಿಳಿಯಲೇ ಇಲ್ಲ. ರಾಜನು ನಾಮಜಪ ಕೇಳುತ್ತಿದ್ದಂತೆಯೇ ಸೇವಕರಿಗೆ ಬೆಟ್ಟದ ಎತ್ತರ ಭಾಗದಿಂದ ಆಳವಾದ ಗಂಧಕದಲ್ಲಿ ಪ್ರಹ್ಲಾದನನ್ನು ನೂಕಿ ಹಾಗೂ ಹೀಗೆ ಮಾಡಿದ ನಂತರ ನನಗೆ ಬಂದು ತಿಳಿಸಿ ಎಂದು ಸೇವಕರಿಗೆ ಆದೇಶ ಮಾಡಿದನು. ಸೇವಕರು ಹಾಗೆಯೇ ಮಾಡಿದರು ಹಾಗೂ ರಾಜನಿಗೆ ಈ ಬಗ್ಗೆ ತಿಳಿಸಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಅರಮನೆಯ ಮಹಡಿ ಮೇಲೆ ನಿಂತ ರಾಜನಿಗೆ ದೂರದಿಂದ ತನ್ನ ಮಗ ಅರಮನೆಯತ್ತ ಓಡಿ ಬರುವುದು ಕಾಣಿಸಿತು. ಜೀವಂತವಾಗಿರುವ ಪ್ರಹ್ಲಾದನನ್ನು ಕಂಡು ರಾಜನು ಸೇವಕರ ಮೇಲೆ ಕುಬಿದಗೊಂಡನು. ನಡೆದ ವಿಷಯವನ್ನು ತಿಳಿಯಲು ಮಗನನ್ನೇ ವಿಚಾರಿಸಬೇಕು ಎಂದು ರಾಜನು ಪ್ರಹ್ಲಾದನ ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಸೇವಕರು ನಿನ್ನನ್ನು ಬೆಟ್ಟದ ಮೇಲಿನಿಂದ ನೂಕಿ ಹಾಕಿದರೋ ಇಲ್ಲವೋ ಎಂದು ಕೇಳಿದರು. ಹೌದು, ನೂಕಿದರು ಎಂದು ಪ್ರಹ್ಲಾದ ಉತ್ತರಿಸಿದನು. ಆಗ ರಾಜ, ಹಾಗಾದರೆ ನೀನು ಇಲ್ಲಿ ಹೇಗೆ ಬಂದಿರುವೆ ಎಂದು ಕೇಳಿದನು. ಆಗ ಪ್ರಹ್ಲಾದನು ನಗುತ್ತಾ ಹೇಳಿದನು, ನಾನು ಒಂದು ಮರದ ಮೇಲೆ ನಿಧಾನವಾಗಿ ಬಿದ್ದೆ, ಮರದ ಮೇಲಿಂದ ಕೆಳಗೆ ಇಳಿದೆ, ಅಲ್ಲಿಂದಲೇ ಒಂದು ಎತ್ತಿನ ಗಾಡಿ ಬರುತ್ತಿತ್ತು, ಅದರಲ್ಲಿ ಕುಳಿತು ದಾರಿಯವರೆಗೆ ತಲುಪಿದೆ. ಏಕೋ ಏನೋ, ಸತತವಾಗಿ ನನ್ನ ಜೊತೆ ಯಾರೋ ಇದ್ದಾರೆ ಅನಿಸುತ್ತಿತ್ತು, ಆದುದರಿಂದ ನಾನು ಇಲ್ಲಿ ಬೇಗ ತಲುಪಿದೆ. ಇದನ್ನು ಕೇಳಿ ರಾಜನಿಗೆ ನಿರಾಶೆ ಆಯಿತು. ಕೆಲ ದಿನಗಳು ಉರುಳಿದವು. ರಾಜನು ವಿಶಿಷ್ಟ ಜನರಿಗೆ ಭೋಜನ ಕೂಟ ಏರ್ಪಡಿಸಿದ್ದ. ಅಲ್ಲಿಗೆ ಪ್ರಹ್ಲಾದನೂ ಆಗಿದ್ದ. ಅದೇ ಸಮಯಕ್ಕೆ ಬಂದ ರಾಜನ ಗಮನವು ಪ್ರಹ್ಲಾದನ ಕಡೆಗೆ ಹೋಯಿತು. ಪ್ರಹ್ಲಾದನು ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಿದ್ದನು. ಇದರಿಂದ ಕೋಪಗೊಂಡ ರಾಜ ಹತ್ತಿರದಲ್ಲೇ ಇರುವ ದೊಡ್ಡ ಬಣಾಲೆಯ ಕಾಯ್ದೆ ಎಣ್ಣೆಯಲ್ಲಿ ಪ್ರಹ್ಲಾದನನ್ನು ಹಾಕಿ ಎಂದು ಸೇವಕರಿಗೆ ಆದೇಶವಿತ್ತನು. ಸೇವಕರು ಗಾಬರಿಗೊಂಡರು. ಪ್ರಹ್ಲಾದನನ್ನು ಕಾದೆ ಎಣ್ಣೆಯಲ್ಲಿ ಹಾಕುವಾಗ ಕಾದೆ ಎಣ್ಣೆ ನಮ್ಮ ಮೈಗೆ ತಾಗಿ ನಮ್ಮ ಮೈ ಸುಟ್ಟರೆ ಎಂದು ಅವರಿಗೆ ಹೆದರಿಕೆ ಆಯಿತು. ಆದರೂ ರಾಜಾಜ್ಞೆ ಪಾಲಿಸಲೇಬೇಕು. ಆದುದರಿಂದ ಪ್ರಹ್ಲಾದನನ್ನು ಕಾದೆ ಎಣ್ಣೆಯಲ್ಲಿ ಹಾಕಿಯೇ ಬಿಟ್ಟರು. ಈಗ ಇವನನ್ನು ಯಾರು ಬಂದು ಕಾಪಾಡುತ್ತಾರೆ ನೋಡುತ್ತೇನೆ ಎಂದು ಅಲ್ಲಿಯೇ ದೂರದಲ್ಲಿ ನಿಂತಿದ್ದನು. ಕಾದೆ ಎಣ್ಣೆ ನಾಲ್ಕು ಕಡೆ ಸಿಡಿಯಿತು. ಎಣ್ಣೆ ಸೇವಕರ ಮೈಗೆಲ್ಲ ತಾಗಿ ಅವರು ನೋವಿನಿಂದ ಒದ್ದಾಡುತ್ತಿದ್ದರು. ಆದರೆ ಪ್ರಹ್ಲಾದ ಮಾತ್ರ ಶಾಂತನಾಗಿಯೇ ನಾರಾಯಣನ ಜಪ ಮಾಡುತ್ತಾ ನಿಂತಿದ್ದನು. ರಾಜ ಬೆರಗಾದನು. ನೋಡ ನೋಡುತ್ತಿದ್ದಂತೆಯೇ ಬಡಾಲೆಯಲ್ಲಿ ಕಮಲಗಳು ಕಾಣಹತ್ತಿದವು. ಅದರ ಮೇಲೆ ಪ್ರಹ್ಲಾದ ಶಾಂತವಾಗಿ ನಿಂತಿದ್ದನು. ಇದರಿಂದ ಕೋಪಗೊಂಡ ರಾಜ ಅಲ್ಲಿಂದ ಹೊರಟು ಹೋದನು. ರಾಜನು ಪ್ರಹ್ಲಾದನ ಮೇಲೆ ಕಣ್ಣಿಟ್ಟಿದ್ದನು. ಕೊನೆಗೆ ಒಂದು ದಿನ ರಾಜನು, ಹೇಳು ಎಲ್ಲಿದ್ದಾನೆ ನಿನ್ನ ಆಹರಿ ಎಂದು ಕೇಳಿದನು. ಆಗ ಪ್ರಹ್ಲಾದ ಎಲ್ಲೆಡೆ ಎಂದನು. ಆಗ ರಾಜನು ಅಲ್ಲಿ ಪಕ್ಕದಲ್ಲಿದ್ದ ಕಂಬವನ್ನು ಒದ್ದು, ಈ ಕಂಬದಲ್ಲಿಯೂ ಆ ನಿನ್ನ ಹರಿ ಇರುವನೆ, ಇದ್ದರೆ ತೋರಿಸು ಆ ನಿನ್ನ ಹರಿಯನ್ನು ಎಂದು ಗುಡುಗಿದರು. ಆಗ ಪ್ರಹ್ಲಾದ ಶಾಂತನಾಗಿಯೇ, ಹೌದು ಈ ಕಂಬದಲ್ಲಿಯೂ ಹರಿ ಇರುವನು ಎಂದನು. ಇದರಿಂದ ಕುಪಿತಗೊಂಡ ಹಿರಣ್ಯಕಶಿಪು ತನ್ನ ಗದೆಯನ್ನು ತೆಗೆದುಕೊಂಡು ಆ ಕಂಬಕ್ಕೆ ಜೋರಾಗಿ ಹೊಡೆದ. ಆಗಲೇ ಆ ಕಂಬವನ್ನು ಸೀಳುತ್ತಾ ಉಗ್ರರೂಪಿಯಾದ ನರಸಿಂಹನು ಹೊರಗೆ ಬಂದನು. ಹಿರಣ್ಯಕಶಿಪು ಈಗಾಗಲೇ ಪಡೆದಿರುವ ವರದಂತೆ ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ನರಸಿಂಹನು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಸಂಜೆಯ ಹೊತ್ತಿಗೆ ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ ಎಂಬ ಮಾತನ್ನೂ ತಪ್ಪದೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತನ್ನ ಉಗುರುಗಳಿಂದಲೇ ಆತನ ಹೊಟ್ಟೆಯನ್ನು ಸೀಳಿ ಹಿರಣ್ಯಕಶಿಪುವನ್ನು ಸಂಹಾರಗೊಳಿಸಿದನು. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ಕೆಟ್ಟ ಅಹಂಕಾರ ಮತ್ತು ದುಷ್ಟತನ ಕೊನೆಗೆ ಸೋಲುತ್ತದೆ. ದೇವರನ್ನು ನಂಬಿದವರನ್ನು ದೇವರು ಯಾವಾಗಲೂ ಕಾಪಾಡುತ್ತಾನೆ. ಭಕ್ತ ಪ್ರಹ್ಲಾದನು ತುಂಬಾ ಕಷ್ಟಗಳನ್ನು ಅನುಭವಿಸಿದರೂ ಭಗವಂತ ಮೇಲಿನ ಭಕ್ತಿ ಬಿಡಲಿಲ್ಲ. ಆದ್ದರಿಂದ ಕೊನೆಗೆ ಜಯಶಾಲಿಯಾದನು. ಧನ್ಯವಾದಗಳು.
0: ಕಥೆಯ ಮೂಲಕ ಎಲ್ಲರನ್ನ ಮನೋರಂಜಿಸಿದಂತಹ ಅದ್ವಿಕರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ. ಜನಪದ ಅಂದ್ರೆ ಬಾಯಿಂದ ಬಾಯಿಗೆ ಬಂದಂತಹ ಹಾಡನ್ನ ಜನಪದ ಹಾಡು ಅಂತ ಹೇಳ್ತೇವೆ. ಆದರೆ ಈ ಪದ್ಯದಲ್ಲಿ ಮೂಡಲ್ಕೆರೆಯ ವರ್ಣನೆಯನ್ನ ಸುಂದರವಾಗಿ ವರ್ಣಿಸಲಾಗಿದೆ. ಅಂತ ಹಾಡನ್ನ ಹಾಡ್ಲಿಕ್ಕಿದ್ದಾನೆ ನಮ್ಮ ಧನುಷ್.
2: ಮೂಡಲ್ ಕುಣಿಗಲ್ಲ ಕೆರೆ ನೋಡೋರಿ ಗುಂದೈ ಭೋಗ ಮೂಡಿ ಬರ್ತಾನೆ ಚಂದಿ ರಾಮ, ತಾನನ್ನೋ ಮೂಡಿ ಬರ್ತಾನೆ ಚಂದಿ ರಾಮ, ಆತಂದ್ರಿಸಿ ನೋಡು.

ಬೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ತಾನನ್ನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಬೊಬ್ಬೆ ಹೊಡಿದ್ಯಾವೆ ಬಾಳೆ ಮೀನು, ಕೆರೆಯಾಗ ಗುಬ್ಬಿ ಸಾರಂಗ ನಗುತ್ತಾವೆ, ತಾನನ್ನು ಗುಬ್ಬಿ ಸಾರಂಗ ನಗುತ್ತಾವೆ. ಮೂಡಲ್ ಕುಡಿಗಳ ಕೇಳಿ ನೋಡೋರಿಗೊಂದೆ ಬೂಗ ಮೂಡಿ ಬರ್ತಾನೆ ಚಂದಿರಾಮ, ತಾನನ್ನು ಮೂಡಿ ಬರ್ತಾನೆ ಚಂದಿರಾಮ, ಅತಂದ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್.

0: ತನ್ನ ಸುಮಧುರವಾದಂತಹ ಕಂಠದಿಂದ ಮೂಡಲ್ ಕುಣಿಗಲ್ಕರೆ ಎಂಬ ಪದ್ಯವನ್ನು ಹಾಡಿದಂತಹ ಧನು ಶಿವನಿಗೆ ಕೃತಜ್ಞತೆಗಳು. ಇಕಾಣಿ, ನಾನಿವತ್ತ ಕುಂದಾಪುರ ಕನ್ನಡ ಉಳಿಸೋಕೆ ನಾವ್ ಎಂತ ಮಾಡ್ಲಕ್ಕೆ ಎಂಬ ವಿಷಯದ ಬಗ್ಗೆ ಹೇಳ್ಕಂದ್ ಮಾಡಿದೆ. ನಾನ್ ಸುಳ್ಳು ಹೇಳ್ರು ಹೂಂರಿ, ಪದ್ದು ಹೇಳ್ರು ಹೂಂರಿ, ನೀವು ಯಾಕಂತ್ರಿ, ಯಾಕೆ ಹಿಂಗ್ ಹೇಳ್ತೀರಿ ಅಂದ್ರೆ, ಭಾಷೆ ಭಾಷೆ ಅಲ್ದೆ ನಮ್ ಭಾಷೆ ಇತ್ತಲೆ, ಅಂದದ ಭಾಷೆ, ಚಂದದ ಭಾಷೆ, ಮುತ್ತಿನ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದೇ ನಮ್ಮ ಕುಂದಾಪುರ ಕನ್ನಡ ಭಾಷೆ. ನಮ್ಮ ಕುಂದಾಪುರ ಕನ್ನಡದ ಮಾತುಕತೆಯೊಂದಿಗೆ ನಮ್ಮ ಈ ವಿದ್ಯಾರ್ಥಿಗಳು.
1: ಈ ಕಾಣಿ, ನಮ್ ರಾಜ್ಯದಂಗೆ 30 ಜಿಲ್ಲೆ 30 ನಮ್ನಿ ಕನ್ನಡ ಮಾತಾಡ್ತಾರೆ ಕಾಣಿ. ಹಾಂಗ ನಮ್ ಕುಂದಾಪುರ ಕನ್ನಡ ಕೇಂಬುಕ್ಕೆ ಸಾಪಲ್ಯವಂತರ ಕೇಂದ್ರ ಅರ್ಥ ಅರ್ಥವಿಲ್ಲ. ಯಾಕಂತ್ರ ನಮ್ ಭಾಷೆಯಲ್ಲಿ ಉದ್ದುದ್ದ ಸಾಲ ಇಲ್ಲಿಯೇ ಸಣ್ಣ ಸಣ್ಣದ ಈ ಕಾಣಿ ನಾ ಶುದ್ಧ ಕನ್ನಡ ಪದ್ಯ ಕನ್ನಡದ ಹೇಳುದಾರೆ ಉದ್ದುದ್ದಕ್ಕೆ ಅದೇ ನಮ್ ಹೆಮ್ಮೆ ಕುಂದಾಪುರ ಕನ್ನಡದ ಹೇಳಿದ್ರೆ ಸಣ್ಣ ಸಣ್ಣ ಸಾಲ ಅಲ್ದೆ ಒಂದ್ ಹೇಳ್ತೇವೆ ಕಾಣಿ ಶುದ್ಧ ಕನ್ನಡದಗೆ. ಮೊದಲು ನೀರು ಸ್ನಾನ ಮಾಡು, ಅದರ ನಂತರ ನಾನು ಸ್ನಾನ ಮಾಡುತ್ತೇನೆ. ಅದೇ ನಮ್ ಕುಂದಾಪುರ ಕನ್ನಡದ ಹೇಳಿದ್ದಾರೆ ಮೊದಲು ನೀ ಮೀ ಕಡಿಕ್ ನಾ ಮೀತೆ ಕಂಡ್ರಿಯ. ಹೀಗೆ ಇಲ್ ಕಾಣಿ ಭಾಷೆ ಅಂದ್ರೆ ಎಂತಕ್ಕೆ ನಮ್ ಅನ್ಸದನ್ನ ಇನ್ನೊಬ್ರಿಗೆ ಅರ್ಥವಪ್ಪಂಗೆ ಹೇಳ್ತಾಯ್ತಪ್ಪ. ಅದಕ್ ನಮ್ ಕನ್ನಡ ಇತ್ತಲ್ಲ ತುಂಬಾ ಚಂದ್ವೇ, ಯಾವ ಭಾಷೆ ಉಳಿಕಂದ್ರು ಆ ಭಾಷೆ ಮಾತಾಡೋರು ಹೆಚ್ಚಾಯ್ಕಲ್ಲ. ಇತ್ತೀಚೆ ನಮ್ ಕುಂದಾಪುರ ಕನ್ನಡ ಭಾಷೆ ಮಾತಾಡುವರೆ ಕಡಿಮೆ, ಮತ್ತ ಈಗಳಿನ ಮಕ್ಕಳಿಗಂತೂ ಮಾತಾಡ್ರು ಅರ್ಥವಾತಿಲ್ಲ. ಈಗಳಿನ ಮಕ್ಕಳಿಗೆ ಆಟಿ ಅಮಾಸಿ ಅಂತ ಹೇಳಿದ್ರೆ ಅರ್ಥವಾತಿಲ್ಲ, ಕರ್ಕಾಟಿ ಅಮಾಸಿ ಅಂದ್ರು ಅರ್ಥ ಆತ್ಲ, ಕರ್ಕಾಟಿ ಅಮಾಸಿ ಅಂದ್ರೆ ಅರ್ಥವಾಯ್ದ್ರು ಹೇಳಿ, ಆಟಿ ಅಮಾಸಿ ಅಂದ್ರು ಅರ್ಥವಾತ್ಲ. ಮುಂಚಿನವರೆಲ್ಲ ಕರ್ಕಾಟಿ ಅಮಾಸಿ ಹೇಳಿ ಹೇಳ್ಕೊ ಬಂದಿದ್ದು, ಈಗಳ ಮರುವಂತಿ ವರಹ ಸ್ವಾಮಿ ದೇವಸ್ಥಾನ ಅಂತ ಈಗಳ ಮಕ್ಕಳ ದೇವಸ್ಥಾನ ಬಸ್ತಾನ ಕಲ ಅಥವಾ ತಿನ್ಕ ತಿರ್ಗಿ ಮಿಡ್ಕುದಾರು ಮಿಡ್ತ ಕಾಣಿ. ಈಗಳಿನ ಮಕ್ಕಳ ಈಗಳ ಮಕ್ಕಳಂತೂ ಎಬ್ಬೆ ದೇವ್ರೆ ಹೆರ್ಗಾರು ಬತ್ವ. ಮೊದಲಿನೆಲ್ಲ ಹೆರ್ಗು ಹೋಯ ಆಂಗ್ ಮಾಡುದು ಹಿಂಗ್ ಮಾಡುದು, ನೆಟ್ಟಿ ಕೊಯ್ಯುದು ಕೊಯ್ಲ್ ಮಾಡುದು ಗೆದ್ದಿ ಹುಡುದು ಅದಕ್ಕೆಲ್ಲ ಹೋತ್. ಈಗಳ ಮಕ್ಕಳ ಎಂತದಾರು ಮಾಡ್ತಾರ ಎಂತಿಲ್ಲ, ಮೊಬೈಲ್ ಆಯ್ತು ಹೋಯ್ತು ಕಾಣಿ, ಮೊಬೈಲ್ ಟಿವಿ ಆಯ್ತು ಹೋಯ್ತು, ಮತ್ತೆಂತಲ್ಕೂ ಆದಿಲ್ಲ ಈಗಳ ಮಕ್ಕಳ. ಅದಕ್ಕೆ ಅಲ್ದ ಈ ಭಾಷೆ ಉಳಿಕಂದ್ರೆ ಮೊದಲು ನಾವೆಲ್ಲ ಬದಿಗೂ ಅಂದ್ರೆ ನಾವ್ ಕೂತಲ್ಲ ನಿಂತಲ್ಲ ಮನೆಗೆ ಹೋಟ್ಲಿಗೆ ಎಲ್ಲಾ ಬದಿಗೂ ನಮ್ ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕಲ್ದೆ.
2: ಸ್ವಲ್ಪ ಸುಮ್ನೆ ಇಕೋ, ನಾನು ನಮ್ ಭಾಷೆ ಬಗ್ಗೆ ಸ್ವಲ್ಪ ಮಾತಾಡ್
1: ಬರ್ತೀನಿ. ನಿಂಗ್ ಅಲ್ದಿದ್ದ ಮಾತಾಡ್ ಮಾತಾಡ್
2: ಅಲ್ದೆ, ನಮ್ ಕುಂದಾಪುರ ಕನ್ನಡ ಭಾಷೆ ಉಳಿಲೇಬೇಕಂದ್ರೆ ಈಗಿನ ಮಕ್ಕಳಿಗೆ ಅದೇ ಭಾಷೆಯಲ್ಲೇ ಮಾತಾಡಕ್ಕೆ ಬೇಕಾದ ಅವಕಾಶ ಮಾಡ್ಕೊಂಡು.
1: ಅವಕಾಶ ಎಂತ
2: ಅವಕಾಶ?
1: ಹಾ ಅದೇ ಅವಕಾಶ. ಹಾ ಹಾ ಅದೇ
2: ಅದೇ ಇಕಣ ಭಾಷಣ ಸ್ಪರ್ಧಿ ನಾಲ್ಕು ಕತ್ತಿ ಪದ ಹೇಳುವ ಕಾರ್ಯಕ್ರಮದ ಈ ನಮ್ ಕುಂದಾಪುರ ಕನ್ನಡದಂಗೆ ಮಾಡ್ರೆ ನಮ್ ಭಾಷೆ ಕಷ್ಟಪಟ್ಟಾರು ಮಕ್ಳು ಕಲ್ತ ಅದ್ರಂಗ್ ಮಾತಾಡುವ ಹಂಗಾಯ್ ಭಾಷೆ ಉಳಿತೆ.
1: ಮಕ್ಕಳೆಲ್ಲ ಭಾಷೆ ಉಳಿಸ್ತಾ ಮರತಿ.
2: ಇನ್ ನಮ್ ಕುಂದಾಪುರ ಕನ್ನಡ ಭಾಷೆ ಯಾವ ಜನಪದ ಸಾಹಿತ್ಯಕ್ಕೂ ಕಮ್ಮಿ ಇಲ್ಲ.
1: ಯಾವ್ದಕ್ಕೂ ಕಮ್ಮಿ ಇಲ್ಲಪ್ಪ, ಎಲ್ಲದಕ್ಕೂ ಸಂಯೋಜಿಸ್ಕೊಂಡಿದ್ ನಮ್ ಕುಂದಾಪುರ ಕನ್ನಡ ಭಾಷೆ.
2: ಅದೇ ಹಿಂದಲ್ಲ ನಮ್ಮವರ ಭತ್ತ ಕುಟ್ಟು ಹೊತ್ತಿಗೆ
1: ಅಕ್ಕಿ ಬೀಸುವತ್ತಿಗೆ ಕೊಟ್ಟಿ ಕೊಯ್ಲ್ ಕೊಯ್ಯೊತ್ತಿಗೆ ನೆಟ್ಟಿ ಮಾಡೋತ್ತಿಗೆ ಎಲ್ಲಾ ಬದಿಗೂ ಮಕ್ಕಳ ಮನ್ಸೋತ್ತಿಗೆ ಎಲ್ಲಾ ಬದಿಗೂ ಹೇಳ್ತಾರೆ ಮಾಡ್ತೀನಿ ನಮ್ ಕುಂದಾಪುರ ಕನ್ನಡ ಭಾಷೆ.
2: ಅದೇ ಆ ಭಾಷೆ ಹೇಳೋತ್ತಿಗೆ ಒಂದ್ ಹಾಡು ಹೇಳಿ ಹೇಳ್ತಾರೆ ಗೊತ್ತಾ? ಆ ಬೇಕರ ಒಂದ್ ಹಾಡು ಕೇಳಿ, ಮನೆಗ್ ನೆಂಟ್ರು ಬಂದಿರ ನೆಂಟ್ರಿಗೆ ಐಕಣಿ ಅಂದ್ರೆ ಉಮ್ಮುಕ್ ಹಾಕುಕ್ಕೆ ಅಕ್ಕಿ ಇಲ್ಲಿ ಅಕ್ಕಿ ಅದ್ ನೆಂಟ್ರ ಗೊತ್ತಾಯ್ನಿ ಅಂದ ಹ್ಯಾಂಗ್ ಹಾಡಂಗ್ ಹೇಳಿರ ಕೇಳಿ.
3: ನಾ ಹೇಳ್ತೇ ಮರತಿ.
1: ಹೇಳ್ ನಿಂಗ್ ಕಲ್ತಿದ್ದ ಮರತಿ, ನೀ ಹೇಳ್, ನೀ ಹಾಡು ಹೇಳಕ್ಕೂ ಸೈ ಎಲ್ಲದ್ರಿಗೂ ಸೈ, ನೀ ಹೇಳ್ ಮರತಿ ಹಾಡು.

0: ಏನ್ರಿ ಎಷ್ಟು ಹೇಳಿದ್ರು ಕಷ್ಟಪಟ್ಟರು ಕೆಂಪು ಕೆಂಪು ಅನ್ಸುತ್ತ ನಮ್ಮ ಹಿಂಸೆ.
1: ಅದಕ್ಕೆ ಅಲ್ದ ನಮ್ದೇ ಭಾಷೆಗೆ ನಾಡ್ಕು ಕತಿ
0: ಆಳು ಎಲ್ಲ ಮಾಡುದ್ ಮಾಡತಿ.
2: ಮತ್ ನಮ್ ಕುಂದಾಪುರ ಒಕ್ಕೆಲ್ರಿದ್ರು ಕಾಣು, ಒಳ್ಳೆ ಕುಂದಾಪುರ ಕನ್ನಡ
0: ಮಾತಾಡ್ತಾರೆ.
2: ಅವ್ರು ಮುಂಚಿಂದನು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕ ಬಂದಾರ.
0: ಹಿಂದ್ ಸ್ವಾತಂತ್ರ್ಯ ಸಿಕ್ಕ ಕಷ್ಟಪಟ್ಟು ನಾವು ಹಿಂದೆ ಶ್ರಮ ತ್ಯಾಗ ಮಾಡಿರು, ಅವ್ರು ಕುಂದಾಪುರ ಕನ್ನಡ ಎಷ್ಟು ಹುಡುಕ ಹೇಳಿ ಅವ್ರು ಅಷ್ಟೇ ಶ್ರಮ ತ್ಯಾಗ ಮಾಡಿರ್ ಮಾರ. ನಿಮ್ ಗೊತ್ತಿಲ್ಲ ಅವ್ರ ಬಗ್ಗೆ? ನಿಮ್ ಗೊತ್ತಿಲ್ಲ ಹಿಂಗ್ಸ್ರೆ ಗೊತ್ತಿಲ್ಲ
1: ಸ್ವಲ್ಪ ಹೇಗಿದೆ?
2: ಇತ್ತಿತ್ತಲೆಗೆ ಮನು ಒಂದಾಡಿ ಮೊಬೈಲ್ ಅದೆಲ್ಲ ಮಾಡಿ ಹಾಕ್ಮೇಲೆ ಹಾಸ್ಯ.
0: ಅವನು ಬಸ್ರು
2: ಗಂಡ ಸುಮಾರು ಪಿಕ್ಚರ್ ತೆಗ್ದಿದ್ದಲ್ಲೇ
0: ಗರ್ಗರ್ ಮಂಡು
2: ಪುಣಕ್
0: ಮಕ್ಕಳು ಫೇಮಸ್ ಆದ್ರೆ ಸ್ವಲ್ಪ ಅಲ್ದೆ ಕಾಮ ಕಾಮ ಅನ್ಸತ್. ಮತ್ತು
2: ಹಾಗೆ ನಮ್ ಊರ್ ಮನೆಗೆ ಸುಮಾರು ಜನ ಇಲ್ಲಯ, ಅವರು ಒಂದ್ ಮನ್ಸ್ ಮಾಡ್ರೆ ನಮ್ ಕುಂದಾಪುರ ಭಾಷೆ ಉಳಿಸ್ಲಕ್
1: ಇದೆ ಇರ್ಲಿ ಹೇಳ್ತಾರೆ. ಸುಮಾರತ್ತು ಕುಂದಾಪುರ ಕನ್ನಡ ಉಳಿಸಕ್ ಮನ್ಸಿದ್ರೆ ನಿಮ್ ಹತ್ರ ಮಾಡುಕಾರೆ ಕುಂದಾಪುರ ಭಾಷೆಯಲ್ಲೇ ಒಂದ್ ಸಾಹಿತ್ಯ ಸಮ್ಮೇಳನ ಹೊಂಕಂಬ.
0: ಅಡ್ಲೆ ಮತ್ತೆ ನಿಂಗ್ ಅಲ್ಲಿದ್ದ ಹೊಂಕಂಬ ನಾಳಿಗ ನಾಳಿಗೆ ಸೈ
1: ಜನರೆಲ್ಲ ಒಂಬರಿ ಸೇರಿ ಹಾಡು ಕತಿ ನಾಡ್ಕು ಚರ್ಚೆ ಎಲ್ಲ ಮಾಡ್ರೆ ಕನ್ನಡ ಭಾಷೆ ಉಳುಕು. ಹಿಂಗೆ ಪ್ಯಾಟಿ ಮೇಲೆ ನಮ್ಮವ್ರ ಕಣ್ಣಳಿಕೆ ನಾವು ನಾಚಿಕೆ ಮಾಡ್ಕೊಂಡು ನಮ್ ಕುಂದಾಪುರ ಭಾಷೆಯಲ್ಲೇ ಮಾತಾಡೋ ರೂಢಿ ಮಾಡ್ಕೊಂಬ, ಆಗ ಎಲ್ಲ ಸರಿ ಆಗ್ತು. ಹಿಂಗೆ ಇತ್ತೀಚೆಗೆ ಕುಂದಾಪುರ ಭಾಷೆ ಉಳಿಸೋಕೆ ಆಟಿ
0: ಅಮ್ಮಿ ಮಾಡಿ ದೇವಸ್ಥಾನ ಇತ್ತಲ್ಲ
1: ಪ್ರತಿ ವರ್ಷ ಆಚರಿಸ್ತು, ಇದನ್ನ ನಾವು ಉಳಿಸ್ಕೊಂಡು ಹೋಗಾಕ.
0: ಹಾ ಅಡಿಲ್ಲ ಆಯ್ತು ಮಾಡ್ತೀನಿ. ನಮ್ಮ ಮನೆಗೆಲ್ಲ ಕಿಚ್ಚಲ್ಲಿ ಬೆಂಕಿ ಹಾಕ್ಲಿ ಅಂತಿಲ್ಲ, ನಾವು ಮನೆಗೆ ಹೋದಾಗ
3: ಅಲ್ಲಿ ಹೊತ್ತೈತಲ್ಲ ಬನ್ನಿ ಬೇಗ ಹೋಗ.
0: ಹಾ ಅಡಿಲ್ಲ ಅಡಿಲ್ಲ ಸರಿ ಹೋಗಾಕ.
4: ಉತ್ತಮವಾದಂತಹ ಕುಂದಾಪುರ ಕನ್ನಡದ ಮಾತುಕತೆಯೊಂದಿಗೆ ಉತ್ತಮವಾದಂತಹ ಸಂಭಾಷಣೆ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ನೆನಪೊಂದು ನಗಿ ತುಂತುರು, ದಿನಕ್ಕೊಂದು ನೆನಪು ಶುರು, ನೆನಪಿನ ಕಾರಂಜಿಯಲ್ಲಿ ನನ್ನ ಮನಸ್ಸೆಲ್ಲ ಹಸಿರು, ನೆನಪಿನ ಕಾರಂಜಿಯಲ್ಲಿ ಮನಸ್ಸೆಲ್ಲ ಹಸಿರು. ಮುಂದಿನ ಉತ್ತಮವಾದಂತಹ ಕವನದೊಂದಿಗೆ ಧನ್ಯಶ್ರೀ, ನನ್ನ ಶಾಲೆ ಕವನದೊಂದಿಗೆ.
2: ನನ್ನ ಶಾಲೆ ನಾ ಕಲಿತ ವಿದ್ಯಾಲಯ ನನಗದೋ ಭವ್ಯ ದೇವಾಲಯ, ನಾ ಕಲಿತ ವಿದ್ಯಾಲಯ ನನಗದೋ ಭವ್ಯ ದೇವಾಲಯ, ಅಕ್ಷರ ಪೋಣಿಸುವ ಆ ಮುತ್ತು ನನಗದು ಪ್ರತಿ ಗುರುಗಳ ತುತ್ತು, ಅಕ್ಷರ ಪೋಣಿಸುವ ಆ ಮುತ್ತು ನನಗದು ಪ್ರತಿ ಗುರುಗಳ ತುತ್ತು, ನಾ ಕಂಡ ಕನಸು ನನಸಾಗಿಸಿದ ಪುಣ್ಯಭೂಮಿ, ನಾ ಕಂಡ ಕನಸು ನನಸಾಗಿಸಿದ ಪುಣ್ಯಭೂಮಿ, ಈ ದೇವಾಲಯವೇ ಅಕ್ಷರದ ಮಾತೃಭೂಮಿ, ಈ ದೇವಾಲಯವೇ ಅಕ್ಷರದ ಮಾತೃಭೂಮಿ. ಅಧ್ಯಾಪಕರು ದೇವರನ್ನೇ ಮೀರಿಸಿದವರೆಂದು ಅರಿಯಬಲ್ಲೆನು, ಅಧ್ಯಾಪಕರು ದೇವರನ್ನೇ ಮೀರಿಸಿದವರೆಂದು ಅರಿಯಬಲ್ಲೆನು, ಈ ಗುರುಕುಲ ಆ ಸ್ವರ್ಗಕ್ಕೆ ಸರಿಸಮಾನ ಎಂದು ತಿಳಿಯಬಲ್ಲೆನು, ಈ ಗುರುಕುಲ ಆ ಸ್ವರ್ಗಕ್ಕೆ ಸರಿಸಮಾನ ಎಂದು ತಿಳಿಯಬಲ್ಲೆನು. ಶಾಂತಿ ಸಮನ್ವಯತೆಗೆ ಮೊದಲ ಹೆಸರೇ ಈ ಶಾಲೆ, ಶಾಂತಿ ಸಮನ್ವಯತೆಗೆ ಮೊದಲ ಹೆಸರೇ ಈ ಶಾಲೆ, ಪ್ರತಿ ಗುಣವ ಪೋಣಿಸಿ ಕುತ್ತಿಗೆಗೆ ಹಾಕಿ ತಂದು ಮಾಲೆ, ಪ್ರತಿ ಗುಣವ ಪೋಣಿಸಿ ಕುತ್ತಿಗೆಗೆ ಹಾಕಿ ತಂದು ಮಾಲೆ. ಕಳೆದ ದಿನವ ಅರಿಯದೆ ಹೋದೆನು ನನಗನಿಸಿದ್ದನ್ನು ಈ ಹಾಳೆಯಲ್ಲಿ ಬರೆದನು, ಕಳೆದ ದಿನವ ಅರಿಯದೆ ಹೋದೆನು ನನಗನಿಸಿದ್ದನ್ನ ಈ ಹಾಳೆಯಲ್ಲಿ ಬರೆದನು.
4: ತನ್ನ ಕವನದ ಮೂಲಕ ಶಾಲೆಯ ಮಹತ್ವವನ್ನು ವ್ಯಕ್ತಪಡಿಸಿದಂತಹ ಧನ್ಯಶ್ರೀ ಇವಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಕಲಿಕೆ ಮಾತ್ರ ಮುಖ್ಯ ಅಲ್ಲ, ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತಿಗೆ ಮಹತ್ವ ಇದೆ ಎಂಬುದರ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತನಾಡಲಿಕ್ಕಿದ್ದಾಳೆ ಅದ್ವಿಕ.
5: ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಮಹತ್ವ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ವಿದ್ಯಾರ್ಥಿಗಳೆಂದರೆ ಶಿಕ್ಷಣವನ್ನು ಬಯಸುವವರು. ಶಿಕ್ಷಣ ಮತ್ತು ಶಿಸ್ತು ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಇದು ಒಂದನ್ನೊಂದು ಬಿಟ್ಟಿರಲು ಸಾಧ್ಯವಿಲ್ಲ. ಶಿಸ್ತು ಎಂದರೆ ವ್ಯಕ್ತಿಯು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನುಸರಿಸಿಕೊಂಡು ಬಂದ ಪದ್ಧತಿಯಾಗಿರುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಮಾತ್ರ ಅವರ ಜೀವನ ಯಶಸ್ವಿಯ ಕಡೆಗೆ ಸಾಗಲು ಸಾಧ್ಯವಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗೂ ದೇಶದ ಭವಿಷ್ಯ ಎಂಬ ಮಾತನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ತಮ್ಮ ಬಾಲ್ಯದಿಂದಲೇ ಉತ್ತಮ ಶಿಸ್ತನ್ನು ರೂಢಿಸಿಕೊಂಡಾಗ ಮುಂದೆ ಉತ್ತಮ ನಾಗರಿಕನಾಗಲು ಸಾಧ್ಯವಾಗುತ್ತದೆ. ಶಿಕ್ಷಣವೆಂದರೆ ಜ್ಞಾನೇಂದ್ರಿಯಗಳ ತರಬೇತಿಯಾಗಿದೆ. ಇದು ಪರಿಪಕ್ವಗೊಳ್ಳಬೇಕಾದರೆ ನಿರಂತರವಾಗಿ ಒಂದೇ ರೀತಿಯ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗುವುದು. ಇದನ್ನೇ ನಾವು ಶಿಸ್ತು ಎಂದು ಕರೆಯಬಹುದಾಗಿದೆ. ಶಿಸ್ತಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ, ಅದು ಗೊತ್ತು ಗುರಿ ಇಲ್ಲದೆ ಚಲಿಸುವಂತಾದರೆ ನಿರ್ದಿಷ್ಟ ಗುರಿ ಮುಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಶಿಸ್ತಿಲ್ಲದ ವಿದ್ಯಾರ್ಥಿಯು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ವಿಫಲನಾಗುತ್ತಾನೆ. ಮಹಾನ್ ವ್ಯಕ್ತಿಗಳ ಜೀವನದ ಹಂತಗಳನ್ನು ಗಮನಿಸಿದಾಗ ಅವರೆಲ್ಲರೂ ತಮ್ಮ ಜೀವನದಲ್ಲಿ
2: ಕಟ್ಟುನಿಟ್ಟಿನ ಶಿಸ್ತಿಗೆ ಒಳಪಟ್ಟವರಾಗಿದ್ದರು. ಉದಾಹರಣೆಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧೀಜಿ ಇಂತಹ ಮಹಾನ್ ವ್ಯಕ್ತಿ ಎನಿಸಿಕೊಂಡು ವಿಶ್ವಮನ್ನಣೆ ಪಡೆಯಲು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಶಿಸ್ತು ಎಂದರೆ ಅತಿಶಯೋಕ್ತಿಯಾಗಲಾರದು. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ಶಿಸ್ತಿನ ಕೆಲವೊಂದು ಅಂಶಗಳನ್ನು ನಮ್ಮ ಮನೆ, ಶಾಲೆ, ಗುರುಗಳು ಹಾಗೂ ಹಿರಿಯರಿಂದ ಕಲಿತರೆ ಇನ್ನೂ ಹಲವು ಅಂಶಗಳು ಮಹಾತ್ಮರ ಜೀವನ ತತ್ವಗಳಿಂದ ಕಲಿಯಲು ಸಾಧ್ಯವಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎಂಬ ಗಾದೆ ಮಾತಿನಂತೆ ವಿದ್ಯಾರ್ಥಿಗಳಾಗಿರುವಾಗ ಶಿಸ್ತು ಇಲ್ಲದಿದ್ದರೆ ಮುಂದೆ ಉತ್ತಮ ಪ್ರಜೆಗಳಾಗಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನದ ಯಶಸ್ಸು ಶಿಸ್ತನ್ನೇ ಅವಲಂಬಿಸಿದೆ. ಹೀಗಾಗಿ ವಿದ್ಯಾರ್ಥಿಗಳಾದ ನಾವು ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳಲ್ಲಿ ಅಂದರೆ ಪಾಠದಲ್ಲಿ, ಆಟದಲ್ಲಿ, ಉಡುಗೆ ತೊಡುಗೆಯಲ್ಲಿ, ಹಾವಭಾವದಲ್ಲಿ, ವರ್ತನೆಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ಸ್ನೇಹದಲ್ಲಿ, ಸಹಕಾರದಲ್ಲಿ ಹಾಗೂ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡಾಗ ಆದರ್ಶ ವಿದ್ಯಾರ್ಥಿಗಳಾಗಲು ಅತಿ ಸುಲಭವಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.
4: ವಿದ್ಯಾರ್ಥಿಗಳ ಶಿಸ್ತಿನ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತುಗಳನ್ನಾಡಿದಂತಹ ಅದ್ವಿಕಯವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ. ಗೀತೆಗಳಲ್ಲಿ ಹಲವಾರು ಪ್ರಕಾರಗಳನ್ನು ಕಾಣುತ್ತೇವೆ, ಜನಪದ ಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಭಾವಗೀತೆಗಳು. ಅದರಲ್ಲಿ ಭಕ್ತಿ ಗೀತೆಗಳಿಗೆ ನಮ್ಮ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ನೀಡುತ್ತಾ ಬಂದಿದ್ದೇವೆ. ಈಗ ಭಕ್ತಿ ಗೀತೆಯ ಮೂಲಕ ನಮ್ಮ ವಿದ್ಯಾರ್ಥಿ ಧನುಷ್.

0: ಭಕ್ತಿಗೀತೆಯನ್ನ ತನ್ನ ಸುಮಧುರ ಕಂಠದಿಂದ ರಂಜಿಸಿದಂತಹ ಧನುಷಿವನಿಗೆ ತುಂಬುರ ಹೃದಯದ ಕೃತಜ್ಞತೆಗಳು. ಜನತಾ ಪ್ರೌಢಶಾಲೆ ಹೆಮ್ಮಾಡಿ ವಿದ್ಯಾರ್ಥಿಗಳಿಗೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಕುಂದಾಪುರ ಇವರಿಗೆ ತುಂಬುರ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.
1: ಇಷ್ಟೊತ್ತು ಜನತಾ ಹೈಸ್ಕೂಲ್ ಹೆಮ್ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ ಕಾರ್ಯಕ್ರಮ ನಿರೂಪಣೆ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿ, ಸಹ ಶಿಕ್ಷಕರಾದ ವಿಠಲ್ ನಾಯಕ್, ದೇವೇಂದ್ರ ನಾಯಕ್, ಪ್ರವೀತಾ ಅಶೋಕ್, ಶ್ರೀಧರ್ ಗಾಣಿಗ, ಮಹೇಂದ್ರ ದೇವಾಡಿಗ, ವಿದ್ಯಾಶೆಟ್ಟಿ, ಸೌಮ್ಯ ಪುರಾಣಿಕ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಗ್ತೇ ಇನ್ನೊಂದು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 FM, ಇದು ಕೊಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದವರಂದಾಡಿ.
2: ಅಮ್ಮ, ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
3: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲಿ ಓದಿದ್ದು, ಅದಕ್ಕೆ ಮಗ.
4: ಹೌದು, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸೆಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
2: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಆಯ್ಷಾ ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡರ್.
1: ಯಾವ ಕಾಲೇಜ್?
0: ಇನ್ಯಾವ್ದಪ್ಪ ಅಂಡರ್ಕರ್ಸ್ ಕಾಲೇಜ್?
1: ನೀ ದೊಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ್?
0: ಇನ್ಯಾವ್ದ ಬಂಡರ್ಕರ್ಸ್ ಕಾಲೇಜಿಗೆ ಸೇರುದ?
1: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
0: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ ಬಿಎ, ಬಿಎಸ್ಸಿ, ಬಿಸಿಎ, ಬಿಕಾಂ ಮತ್ತು ಬಿಬಿಎ. ವಿಸಿಟ್ ಭಂಡರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274.
2: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: அப்பையா, ஓ அப்பையா.
1: ஐய எந்த ஐத்தேன நீங்க ಬೇಳ ಮುಂಚೆ ಹೊಸಲು ಕಡೆ ನಂಗೆ ನಿಂತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ತಿರ್ ಕೂಡ್ಲಕ್ ಹೋಗುತ್ತಲ್ಲ, ಹ್ಯಾಂಗ ಹೋಗ್ತಿದ್ದೆ ಇವ್ ಹೊತ್ತ ನಿಂದ? ಹಾ ಇದ್ಯಾರೆ, ನಾನು ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
2: ಅಪ್ಪಯ್ಯ ಇನ್ಮೇಲೆ ಇವ್ರು ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
1: ಮತ್ತೆ
2: ನಿಮ್ ಅಳಿಯ.
1: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
2: ಅಪ್ಪಯ್ಯ ನಾನು ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗೇ ಹೇಳ್ತಿಪ್ಪದ. ನಾನು ಮೋದಿ ಅಂದಳಿ ಆದ್ರೆ ಈ ದೇವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನಾನು ಕೊರಳಿಗೆ ಉರುಳು ಹಾಕೊಂಡು ಸುತ್ತೋತೆ.
1: ಅಯ್ಯಬ್ಬ ಒಂದ್ರ ಅಗಳಿ ತಪ್ಪಿ ಹೋಯ್ತು.
2: ಅಪ್ಪಯ್ಯ ಹೆದರ್ಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
1: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
2: ಅವ್ರು ತುಂಬಾ ಒಳ್ಳೇರಪ್ಪ.
1: ಒಳ್ಳೆತನ ಹೊಟ್ಟೆ ತುಂಬಿಸುದಿಲ್ಲ,
2: ಅವ್ರ ಹೊತ್ರ ಹೊತ್ತ ಎಮ್ಮಿ ಇತ್ತ.
1: ನೀನು ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತ ಕಣಕಷ್ಟೇ.
2: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
1: ಹ್ಮ್ ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
2: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
1: ಎಂತ ಗೆಣಕ್ ತಿಂದಿನ
2: ಅಪ್ಪಯ್ಯ? ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
1: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
2: ಏ ಬಬ್ಬರ್ ಯಾವ ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಆರೋಗ್ಯವೇ ಭಾಗ್ಯದಲ್ಲಿ ಬಂಜೆತನದ ಅರಿವು ಸಪ್ತಾಹದಲ್ಲಿ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಪ್ರಸಿದ್ಧ ಮಾನಸಿಕ ಮನಸ್ಸಿನ ಆರೋಗ್ಯ ತಜ್ಞರಾಗಿರುವಂತಹ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ ಮೇಡಮ್.
2: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
3: ಚೆನ್ನಾಗಿದ್ದೆ ಮೇಡಮ್.
2: ನಮ್ಗೆ ಭಾರಿ ಖುಷಿ ಸರ್ ನಿಮ್ಮ ಹತ್ರ ಮಾತಾಡೋಕೆ, ಯಾಕಂದ್ರೆ ನಾವು ನಿಮ್ಮ ಅಭಿಮಾನಿಗಳು. ಹಾಂಗಾಗಿ
3: ಧನ್ಯವಾದ. ಮತ್ತೆ ನೀವು ತೆಗೆದುಕೊಂಡಿರುವ ವಿಷಯ ಕೂಡ ತುಂಬಾ ಅಗತ್ಯ ಅಂತ ಅನ್ಸುತ್ತೆ ಇವತ್ತಿನ ಪ್ರಸ್ತುತ ವಾತಾವರಣಕ್ಕೆ, ಹಾಗಾಗಿ ನಿಮಗೆ ಅಭಿನಂದನೆಗಳು.
2: ತುಂಬಾ ಅಗತ್ಯ ಸರ್. ಆಕ್ಚುಲಿ ನಾವು ಬಂಜೆತನದಲ್ಲಿ ಏನೆಲ್ಲ ಕಾರಣ ಇರುತ್ತೆ ಇನ್ಫರ್ಟಿಲಿಟಿಗೆ ಎಂಬುದ್ರ ಬಗ್ಗೆ ಒಂದು ಅವರ ಆಹಾರ ತಿನ್ನೋದಿರ್ಬೋದು, ಅಥವಾ ಆಯುರ್ವೇದದಲ್ಲಿ ನಾವು ಬಂಜೆತನವನ್ನ ಹೇಗೆ ನಿವಾರಣೆ ಮಾಡಬಹುದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಂತವು ಎಷ್ಟು ನೆರವು ನೀಡ್ತವೆ ಬಂಜೆತನ ನಿವಾರಣೆಗೆ ಅನ್ನೋದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಆಂಗಲ್ ಅಲ್ಲಿ ಮಾತಾಡಿದ್ವಿ. ಇದೆಲ್ಲ ಸರಿಯಪ್ಪ, ಆದ್ರೆ ಬಂಜೆತನಕ್ಕೆ ಮನಸ್ಸು ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ ಅನ್ನೋದು ಎಷ್ಟು ಸತ್ಯ ಸರ್, ನೀವೆಂತ ಅಂತ್ರಿ ಇದ್ರ ಬಗ್ಗೆ?
3: ಖಂಡಿತ. ಈಗ ಇದ್ದಕ್ಕಿದ್ದಾಗೆ ನಮ್ಗೆ ಬಂಜೆತನಕ್ಕೆ ಕಾರಣಗಳು ಜಾಸ್ತಿ, ಬಂಜೆತನ ಆಗುವ ಒಂದು ಸಂಖ್ಯೆಗಳು ಜಾಸ್ತಿ ಅಂತ ಯೋಚನೆ ಮಾಡ್ತಾ ಹೋದಾಗ ಖಂಡಿತವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂತ ಒಂದು ಅಂಶ ಏನಂತಂದ್ರೆ ಮಾನಸಿಕ ಆರೋಗ್ಯ. ಒಟ್ಟಾರೆ ಇವತ್ತಿನ ಪ್ರಸ್ತುತ ವಾತಾವರಣದಲ್ಲಿ ಇದನ್ನ ಒತ್ತಡಮಯ ಜಗತ್ತು ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಎಲ್ಲರೂ ಹೊರಗೆ ಒಳಗೆ ಮನೆ ಒಳಗೆ ಹೊರಗೆ ದುಡಿತಾ ಇದ್ದಾರೆ, ಹಾಗಾಗಿ ದುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದುಡಿಯುವ ಜೊತೆ ಜೊತೆಗೆ ಒತ್ತಡದ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆ ಒತ್ತಡದಿಂದಾಗಿ ಒತ್ತಡ ಜನ್ಯ ಕಾಯಿಲೆಗಳು ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಮನಸ್ಸಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಸೊ ಮನಸ್ಸಿನ ಆರೋಗ್ಯ ಚೆನ್ನಾಗಿ ಇಲ್ಲದೆ ಇದ್ದಾಗ ಅದು ನೇರವಾಗಿ ದಾಂಪತ್ಯದ ಮೇಲೆ ಪರಿಣಾಮ ಬೀರುವಂತದ್ದು, ಅಥವಾ ದಾಂಪತ್ಯದಲ್ಲಿ ವೈಮನಸ್ಸು, ದಾಂಪತ್ಯದಲ್ಲಿ ವಿರಸ ಇರುವಂತದ್ದು ಒತ್ತಡಕ್ಕೆ ಕಾರಣ ಆಗಿ ಆ ಒತ್ತಡದಿಂದಾಗಿ ಮಾನಸಿಕ ಆರೋಗ್ಯ ತೊಂದರೆಗಳಾಗುವಂಥದ್ದು, ಇದೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಅಂದ್ರೆ ಬಂಜೆತನಕ್ಕೆ ಈ ಒತ್ತಡ ಅಥವಾ ಇನ್ನಿತರ ಮಾನಸಿಕ ತೊಂದರೆಗಳು ಕಾರಣ ಆಗುವ ಸಾಧ್ಯತೆ ಹೇಗಿರುತ್ತೋ ಹಾಗೆ ಬಂಜೆತನ ಇರುವಂತಹ ಕಾರಣದಿಂದ ಅದು ದಂಪತಿಗಳಲ್ಲಿ ಒತ್ತಡಕ್ಕೆ ಮತ್ತು ಖಿನ್ನತೆ ಆತಂಕದಂತಹ ಮಾನಸಿಕ ರೋಗಗಳಿಗೆ ಕಾರಣ ಆಗಿರಬಹುದಾದಂತಹ ಸಾಧ್ಯತೆನೂ ಇರುತ್ತೆ.
2: ಹಾಗಾಗಿ ಅಂದ್ರೆ ಇದು ಒಂದಕ್ಕೊಂದು ಪೂರಕ, ಮಗು ಆಗಿಲ್ಲ ಅನ್ನೋ ಅದರಿಂದ ಟೆನ್ಷನ್, ಅಥವಾ ಟೆನ್ಷನ್ ಇಂದ ಮಗು ಆಗ್ಲಿಲ್ಲ.
3: ಖಂಡಿತವಾಗಿ ಈ ಒಂದು ಸಮಸ್ಯೆ ನಾವು ನೋಡ್ತಾನೆ ಇರ್ತೀವಿ. ಈ ಬಂಜೆತನ ಅನ್ನುವಂಥದ್ದು ಸಾಧಾರಣವಾಗಿ ಒಂದು ಒಂದು ಮದುವೆ ಆದಂತಹ ಎಲ್ಲಾ ಕಪಲ್ಸ್ ಅಲ್ಲಿ ಒಂದು 10-15% 10-15% ಮದುವೆ ಆದವರಲ್ಲಿ ನಾವು ಈ ಬಂಜೆತನವನ್ನ ನೋಡ್ತೇವೆ. ಅವರಲ್ಲಿ ಬೇರೆ ಬೇರೆ ಕಾರಣಗಳು, ಕೆಲವ್ರಿಗಂತೂ ಪಾಪ ಏನು ಮಾಡ್ಲಿಕ್ಕೆ ಆಗ್ಲಾರ್ದಂತಹ ದೈಹಿಕ ತೊಂದರೆಗಳು ಅಥವಾ ಗರ್ಭಧಾರಣೆಯಲ್ಲಿ ಆಗುವಂತಹ ಸಮಸ್ಯೆಗಳು, ಅಂದ್ರೆ ಸರಿಪಡಿಸಲಾರ್ದಂತಹ ಕೆಲವೊಂದು ಕಾರಣಗಳು ಇರುವಂತದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸರಿಪಡಿಸಬಹುದಾದಂತಹ ಬಂಜೆತನಕ್ಕೆ ಕಾರಣಗಳೇನಿದೆ ಅದರಲ್ಲಿ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಪ್ರಮುಖವಾಗಿ ಕಾಣಿಸ್ತದೆ. ಯಾಕಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಈ ಮದುವೆ ಆದವ್ರಿಗೆ ಮಕ್ಕಳಾಗಬೇಕು, ಅದರಲ್ಲೂ ನಮ್ಮ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂತಂದ್ರೆ ಪೇರೆಂಟ್ ಹುಡ್ ಅಂದ್ರೆ ಮಕ್ಕಳು ಆಗುವಂಥದ್ದು ಒಂದು ರೀತಿ ಧಾರ್ಮಿಕವಾಗಿ ಒಂದು ಪ್ರಮುಖವಾದ ಅಂಶ ಆಗ್ಬಿಟ್ಟಿದೆ. ಮಕ್ಕಳು ಆಗದಿದ್ರೆ ಬದುಕಿಗೆ ಅರ್ಥ ಇಲ್ಲ, ಅಥವಾ ಮಕ್ಕಳಿಲ್ಲದ ನಮ್ಮ ಜಾನಪದದಲ್ಲೆಲ್ಲ ನೀವು ಕೆಲವೊಂದು ವಾಕ್ಯಗಳು ನೋಡಬಹುದು, ಬಾಲಕರಿಲ್ಲದ ಬಾಲೆಯ ಜಾತರ ಜನ್ಮ ಅನ್ನೋ ರೀತಿಯಲ್ಲಿ ಅಂದ್ರೆ ಒಟ್ಟಾರೆ ಸಮಾಜದಲ್ಲಿ ಹೇಗೆ ನಡ್ಕೊಂಡು ಬಂದ್ಬಿಟ್ಟಿದೆ ಅಂದ್ರೆ ಮೊದಲಿಂದ ಮಕ್ಕಳಾಗದಿದ್ರೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ರೆ ಯಾರ ತಪ್ಪಿಲ್ಲದ ಕಾರಣಗಳಿಗೂ ಬಂಜೆತನ ಆಗ್ಬಹುದು ಅನ್ನೋದು ಪರಿಕಲ್ಪನೆ ಆಗ ಇರಲಿಲ್ಲ. ಹಾಗಾಗಿ ಬಂಜೆತನಕ್ಕೆ ಒಂದ್ ರೀತಿ ಅದು ನಮ್ಗೆ ಒಪ್ಪಿಕೊಳ್ಳಲಾರದಂತ ಬೇರೆ ಎಲ್ಲಾ ಕಾಯಿಲೆಗಳು ಏನೋ ಒಂದು ದೀರ್ಘಕಾಲೀನ ಕಾಯಿಲೆ ಏನಿದೆ ಇವತ್ತು ದೈಹಿಕ ಕಾಯಿಲೆಗಳು ಕೆಲವೊಂದು ಹಾಸಿಗೆ ಹಿಡಿಯುವಂತ ಸೀರಿಯಸ್ ಕಾಯಿಲೆಗಳೇನಿದೆ ಆ ಕಾಯಿಲೆಗಳಲ್ಲಿ ಮಾನಸಿಕ ಒತ್ತಡ ಎಷ್ಟಿರ್ತದೋ ಅಷ್ಟು ಒತ್ತಡ ಈ ಬಂಜೆತನ ಇರುವಂತಹ ವ್ಯಕ್ತಿಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ.
2: ಓಕೆ ಸರ್, ಈಗ ಎಂತ ಗೊತ್ತಾ, ಬಂಜೆತನ ಎಂಬುದು ಒಂದು ದೈಹಿಕ ಸಮಸ್ಯೆ, ಇದು ಮಾನಸಿಕ ಸಮಸ್ಯೆ ಅಲ್ಲ. ಆದ್ರೆ ಅದರಿಂದ ಮಾನಸಿಕ ಸಮಸ್ಯೆ ಆಗೋದು. ಈಗ ಹೆಚ್ಚಿನ ಸಲ ಈ ಬಂಜೆತನ ಅಂತ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಎಲ್ಲಾ ತರ ಟೆಸ್ಟ್ ಮಾಡ್ತಾರೆ, ಸಾವಿರ ಗಟ್ಟಲೆ ರೂಪಾಯಿನ ಅಲ್ಲಿ ಖರ್ಚು ಮಾಡ್ತಾರ. ಆದ್ರೆ ಡಾಕ್ಟರ್ ರಿಪೋರ್ಟ್ ಕಾರ್ಡಿಗೆ ಎಂತ ಬತ್ತಕೇಂದ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ರಿಪೋರ್ಟ್ ಇರುತ್ತೆ. ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಕಡಿಕೆ ಅವ್ರು ಜಾತಕ ಕಂಡ್ರು ಜಾತಕದಲ್ಲೂ ಮಗು ಅಪಯೋಗ ಇರುತ್ತ, ಬಟ್ ಮಗು ಮಾತ್ರ ಆತಿಲ್ಲ. ಹಂಗಾರೆ ಎಂತ ಸಮಸ್ಯೆ ಎಂಬುದು ಅಂದ್ ಬತ್ತತ್ತ. ಹೆಚ್ಚಿನವರು ನಾನು ಕಂಡ ಹಂಗೆ ಈಗ ಮಕ್ಕಳಾಯ್ಲ ಅಂತ ಈಗ ಮದುವೆಯಾಯಿ ಕೆಲವರು ಮದುವೆಯಾಪದೇ ಮಕ್ಕಳಿಗೋಸ್ಕರ ಅಂದ್ರೆ ಮಕ್ಕಳು ಬೇಕೋ ಅನ್ನೋ ಆಕಾಂಕ್ಷೆನ ಈಡೇರಿಸಿಕಂಕೋಸ್ಕರ. ಸೊ ಹೆಚ್ಚಾಗಿ ಎಂತ ಅತ್ಕೇಂದ್ರೆ ಮದುವೆಯಾಯಿ ಒಂದ್ ವರ್ಷ ಆಯ್ತು, ಎರಡು ವರ್ಷ ಆಯ್ತು, ಮೂರು ವರ್ಷ ಆಯ್ತು, ಎಲ್ಲ ಕೇಮ್ ಶುರು ಮಾಡ್ತಾರೆ, ಎಂತ ವಿಶೇಷ ಇಲ್ಲ ವಿಶೇಷ ಇಲ್ಲ ವಿಶೇಷ ಇಲ್ಲ, ನಾಲ್ಕು ವರ್ಷ ತನಕ ಇವ್ರೊಂಚೂರು ಕಾಯ್ತಿರ್ ಸ್ವಲ್ಪ ಸಮಾಧಾನದಲ್ಲ. ಕಡೆಗವ್ರಿಗೆ ಶುರುವಾತ ಅಯ್ಯೋ ಅವ್ರಿಗೆ ಮದುವೆಯಾಯಿ ಮಗು ಆಯ್ತು, ಇವ್ರಿಗೆ ಮಗು ಆಯ್ತು, ನಮಗ್ ಮಾತ್ರ ಆಯ್ಲ, ನಮ್ಗೆ ಆತಿಲ್ಲ. ಆ ಒತ್ತಡ, ಆ ಒತ್ತಡ ಮತ್ತೆ ಆ ಸೆಕ್ಷುವಾಲಿಟಿ, ಈಗ ಫಾರ್ ಎಕ್ಸಾಂಪಲ್ ಈಗ ಅವರಿಬ್ರು ಇಂಟರ್ ಕೋರ್ಸ್ ಮಾಡುವ ಸಂದರ್ಭಗಳಿರ್ಬಹುದು, ಆ ಹೊತ್ತಲ್ಲಿ ಅವರು ಮಾನಸಿಕ ಒತ್ತಡದಲ್ಲೇ ಇರ್ತಾರೆ ಹೆಚ್ಚಾಗಿ. ಅಯ್ಯೋ ನಂಗೆ ಮಗು ಆಯ್ಕ ಮಗು ಆಯ್ಕ ಮಗು ಆಯ್ಕ ಎಂಬುದೇ ಅವ್ರ ಮನಸ್ಸಲ್ಲಿ ಇರುತ್ತೆ. ಆ ಒತ್ತಡಗಳ ಆ ಮೇನ್ ಕಾರಣ ಆಗಿಯೇ ಈ ಬಂಜೆತನಕ್ಕೆ ಹೆಚ್ಚು ಅಂದ್ರೆ ಹೆಚ್ಚು ಅದಕ್ಕೆ ಆ ಬಂಜೆತನ ಇನ್ನಷ್ಟು ಜಾಸ್ತಿ ಮಾಡುವಷ್ಟು ಅಂದ್ರೆ ಮಕ್ಕಳು ಆಯ್ದಿದ್ದನ್ನ ಆಪದನ್ನ ಇನ್ನಷ್ಟು ದೂರ ಮಾಡುವಷ್ಟು ಕಾರಣ ಇರುತ್ತ ಹೆಂಗೆ ಅಂತ.
3: ಖಂಡಿತ ಖಂಡಿತ, ನೀವು ಹೇಳಿದ ಪ್ರತಿಯೊಂದು ಪಾಯಿಂಟ್ ಇವತ್ತಿನ ಸಮಾಜದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದೇ. ಮೊದಲು ಇವತ್ತಿನ ದಿನದಲ್ಲಿ ಎಲ್ಲಾ ಅದರಲ್ಲೂ ಮಹಿಳೆಯರು ಹೆಚ್ಚು ಓದಿ ಅವರು ಕೆಲಸ ಮಾಡಿ ಮದುವೆ ಆಗ್ಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ತಿರ್ತಕ್ಕಂತ ಒಂದು ಸಮಯ. ಸೊ ಅಲ್ಲಿವರೆಗೂ ಏನು ಸುದ್ದಿ ಇಲ್ವಾ ಸುದ್ದಿ ಇಲ್ವಾ ಅಂತ ಮದುವೆ ವಿಷಯದಲ್ಲಿ ಆಗ್ತದೆ. ಆ ಮುಜುಗರದಲ್ಲಿ ಒಂದು ಮದುವೆ ಆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಮದುವೆ ಆಗ್ತಾರೆ. ಈ ಬಯಾಲಜಿಕಲ್ ಕ್ಲಾಕ್ ಮತ್ತೆ ಕೆರಿಯರ್ ಕ್ಲಾಕ್ ಎರಡು ಒಟ್ಟಿಗೆ ಓಡ್ತಾ ಇರ್ತದೆ. ಈಗ ಆರಂಭದಲ್ಲಿ ಏನಾಗ್ತದೆ ಅಂದ್ರೆ ಅವ್ರಿಗೆ ಒಂದು ಓದು ಮುಗೀತು, ಇನ್ನೇನೋ ಬದುಕು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಸಮಯದಲ್ಲಿ ಅವ್ರಿಗೆ ಮದುವೆ ಅಂತ ಅಡ್ಡ ಬರುತ್ತೆ. ಇನ್ನು ಮಕ್ಕಳಾಗಿಬಿಟ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ಗರ್ಭ ನಿರೋಧಕ ಚಿಕಿತ್ಸೆ ತೆಗೆದುಕೊಳ್ಳುವಂತದ್ದು ಸ್ವಲ್ಪ ದಿನ ಬೇಡ ಅಂತ ಮುಂದೆ ಹಾಕೋದು, ಈ ರೀತಿಯಲ್ಲಿ ಮುಂದೆ ಹೋಗ್ತದೆ. ಯಾವಾಗ 30 ದಾಟ್ತು 35 ಹತ್ರ ಆಗ್ತಾ ಬಂತು ಆವಾಗ ಏನಾಗ್ತದೆ, ಆವಾಗ ಮಗು ಬೇಕು. ಸಪೋಸ್ ಏನಾದ್ರು ಏನೋ ತೊಂದರೆಗಳು ಇಲ್ಲದೆ ಆಗುವ ಸಾಧ್ಯತೆಗಳು ಇರುವ ಸಾಧ್ಯತೆ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಒಂದು ಆತಂಕ ಸೃಷ್ಟಿಯಾಗುತ್ತೆ. ಅಯ್ಯೋ ನಂದು 33 ದಾಟಿತು 34 ಆಯ್ತು ಇನ್ನೂ ಆಗುದಿಲ್ವಾ ಅನ್ನೋ ರೀತಿ. ಆಕ್ಚುಲಿ ಅವರ ಚಾಯ್ಸ್ ಮಾಡ್ಕೊಂಡಿರ್ತಕ್ಕಂತ ರೀತಿನೇ ಆಗಿತ್ತು ಅದು, ಸ್ವಲ್ಪ 3 ವರ್ಷ ಬಿಟ್ಟು ಆಗು ಮಾಡ್ಕೊಂಡ್ರೆ ಆಯ್ತು ಅನ್ನೋ ರೀತಿ. ಆದ್ರೆ ನೀವ್ ಹೇಳಿದಾಗೆ ಸಿಕ್ಕಲ್ ಎಲ್ಲರೂ ಕೇಳುವಂತದ್ದೇ, ಏನು ಗುಡ್ ನ್ಯೂಸ್ ಇಲ್ವಾ, ಒಳ್ಳೆ ಸುದ್ದಿ ಇಲ್ವಾ, ಏನಾದ್ರು ತೊಂದರೆ ಇತ್ತಾ, ಎಲ್ಲಾರು ತೋರಿಸ್ಕೊಳ್ಳಿ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಅದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ, ಎಲ್ಲಾರು ಜಾತಕ ತೋರಿಸಿ ಅಂತ ಹೇಳಿ ಅವರ ತಲೆಯಲ್ಲಿ ಏನು ಹುಡುಗಿ ಕಡೆ ಇರ್ಬೋದು ಹುಡುಗನ ಕಡೆ ಇರ್ಬೋದು ಕೆಲವೊಂದ್ ಸರಿ ನಾರ್ಮಲ್ ಆಗಿ ಆಗುವಂತ ಸಾಧ್ಯತೆಗಳು ಇದ್ರು ಕೂಡ ಏನಾಗುತ್ತೆ, ಈ ಆತಂಕ ಸೃಷ್ಟಿ ಆಗ್ಬಿಡುತ್ತಲ್ಲ, ಅದರಿಂದ ಅವರಲ್ಲಿ ತೊಂದರೆ ಆಗುತ್ತೆ. ಒಂದು ಇದೊಂದು ವಿಷಯ ಇರುತ್ತೆ, ಏನ್ ಗೊತ್ತಾ, ಮಕ್ಕಳ ಆಗ್ಲಿಲ್ಲ ಅನ್ನೋ ಆಲೋಚನೆ, ಆ ಆಲೋಚನೆಯಿಂದ ಒತ್ತಡ ಉಂಟಾಗೋದು, ಆ ಒತ್ತಡದಿಂದಾಗಿ ಇವರಲ್ಲಿ ಲೈಂಗಿಕ ಆಸಕ್ತಿಯ ಕೊರತೆ, ಲೈಂಗಿಕ ಏನೋ ಒಂದು ಒಂದು ಪರ್ಫಾರ್ಮೆನ್ಸಿನ ತೊಂದರೆ, ನಾವು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೇವೆ. ಅಂದ್ರೆ ಈ ಹೆಂಗಸು ತನ್ನ ಒತ್ತಡ ಮಕ್ಕಳಾಗಿಲ್ಲ ಅನ್ನುವಂತ ಬೇಸರವನ್ನ ಮಾತಾಡಿ ತೋರಿಸ್ಕೊಂಡ್ ಬಿಡ್ತಾಳೆ, ಹೊರಗೆ ಹಾಕಿ ಬಿಡ್ತಾಳೆ, ದುಃಖನ ಮಾತುಗಳಲ್ಲಿ ಹೇಳ್ಕೊಂಡ್ ಬಿಡ್ತಾಳೆ. ಆದ್ರೆ ಗಂಡಸ ಅದನ್ನ ಮುಚ್ಚಿಡ್ತಾನೆ ಅಥವಾ ಒತ್ತಿಡ್ತಾನೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳದೆ ಅದನ್ನ ಸಪ್ರೆಸ್ ಮಾಡ್ಕೊಳ್ತಾನೆ. ಸೊ ಇವ್ರಿಗೇನಾಯ್ತು, ಈಗ ಮಕ್ಕಳು ಆಗಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೆ ವೈದ್ಯರ ಹತ್ರ ಹೋಗ್ತಾರೆ. ವೈದ್ಯರು ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಡ್ತಾರೆ, ನೋಡಿ ಯಾವಾಗ ಸೇರಿದ್ರು ಮಕ್ಕಳಾಗತ್ತೆ ಅಂತಿಲ್ಲ, ಇಂತಹ ದಿನಗಳಿರುತ್ತೆ ಓವುಲೇಷನ್ ಆಗುವಂತದ್ದು, ಅಂಡಾಣುಗಳು ಬಿಡುಗಡೆ ಆಗುವಂತಹ ದಿನಗಳು ವಿಶೇಷವಾಗಿರ್ತದೆ. ಇಂತಹ ದಿನಗಳಲ್ಲಿ ನೀವು ಸೇರ್ಬೇಕು ಅನ್ನೋದಕ್ಕೆ ಸಿ ಈಗ ಹೇಗಾಯ್ತು ಅಂದ್ರೆ, ಇಂತಹ ದಿನಗಳಲ್ಲೇ ಸೇರ್ಬೇಕು ಅಂದಾಗ ಅಲ್ಲಿ ಒಂದು ಪರೀಕ್ಷೆ ಹತ್ರ ಬಂದಂಗಾಯ್ತಲ್ಲ, ಎಕ್ಸಾಮ್ ಆಂಗ್ಸೈಟಿ ಬಂದಂಗಾಯ್ತು ಅಂದ್ರೆ ಇನ್ನು ಮೂರೇ ದಿನ, ಈ ಮೂರು ದಿನದಲ್ಲಿ ನಮ್ಗೆ ಮಗು ಆಗಿಲ್ಲ ಅಂದ್ರೆ ಮತ್ತಿನ್ನೊಂದು ತಿಂಗಳು ಹೋಯ್ತು ಅನ್ನೋ ರೀತಿ. ಸೊ ಈ ಗಂಡಸಿಗೆ ಏನಾಗ್ತದೆ ಅಂತಂದ್ರೆ, ಆ ದಿನಗಳು ಈ ಓವುಲೇಷನ್ ಡೇಸ್ ಇದ್ದಾಗ ಅಲ್ಲಿ ಎಲ್ಲದೂ ಸರಿ ಇರುತ್ತೆ ಅಂತಿರಲ್ಲ, ಆ ಟೈಮಲ್ಲಿ ಅವನಿಗೆ ಬಿಸ್ನೆಸ್ ಟೆನ್ಷನ್ ಇರ್ಬೋದು, ದೈಹಿಕ ಸುಸ್ತು ಇರ್ಬೋದು, ಇನ್ನೊಂದು ರೀತಿಯ ಹೊರಗಿನ ವಾತಾವರಣದಲ್ಲಿ ಆಗಿರ್ತಕ್ಕಂತ ಸಮಾಧಾನದ ತೊಂದರೆಗಳಿರ್ಬೋದು. ಜೊತೆಗೆ ಇವರು ಹಾಸಿಗೆಗೆ ಹೋಗುವ ಸಮಯದಲ್ಲಿ ಏನಾಗುತ್ತೋ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಇನ್ನು ಮಗು ಆಗ್ತಿಲ್ಲ, ಹೀಗೆ ಆದ್ರೆ ಹೇಗೆ ಅನ್ನೋ ರೀತಿ ಆ ಹಾಸಿಗೆ ಸಮಯವನ್ನ ಒತ್ತಡದಲ್ಲೇ ಹೋಗುವಾಗ ಆಗೇನಾಗ್ತದೆ, ಆ ಗಂಡಸಿಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂದ್ರೆ, ಅಯ್ಯೋ ಇವತ್ತು ನಮ್ಗೆ ಸೇರ್ಲಿಕ್ಕೆ ಆಗ್ತಾ ಇದೆಯಲ್ವೋ, ಇವತ್ತು ನಮ್ಗೆ ಆಗಿಲ್ಲ ಅಂತಂದ್ರೆ ಇನ್ನು ಈ ಓವುಲೇಷನ್ ಪೀರಿಯಡ್ ಮುಗ್ದು ಹೋಗ್ಬಿಡ್ತು, ಮತ್ತೆ ಇನ್ನೊಂದು ತಿಂಗಳಿಗೆ ಕಾಯ್ಬೇಕಾಯ್ತು ಅನ್ನುವ ಆತಂಕದಲ್ಲಿ ಅವನಿಗೆ ಸರಿಯಾದ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ಗಂಡಸು ಆತಂಕದಲ್ಲಿ ಸೇರ್ಲಿಕ್ಕೆ ಆಗುದಿಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ, ಅಂದ್ರೆ ನಿಮಿರು ದೌರ್ಬಲ್ಯ ಅಂತ. ಸೊ ಈ ನಿಮಿರು ದೌರ್ಬಲ್ಯ ಆದ ತಕ್ಷಣ ಆತನಲ್ಲಿ ಒಂದು ಕೀಳರಿಮೆ, ಛೇ ನಾನು ನನ್ನ ಪುರುಷತ್ವದಲ್ಲಿ ಕೊರತೆ ಇದೆಯಾ, ನನಗೇನಾದ್ರು ತೊಂದರೆ ಇದೆಯಾ, ನನಗೆ ಒಂದು ಮಗುವಿನ ತಂದೆ ಆಗ್ಲಿಕ್ಕೆ ಯೋಗ್ಯತೆ ಇಲ್ವಾ ಅನ್ನುವ ಒಂದು ಆತಂಕ ಅವನನ್ನು ಕಾಡುತ್ತೆ. ಅಲ್ಲಿ ಮಹಿಳೆ ಅಂದ್ರೆ ತನ್ನ ಹೆಂಡತಿಯ ದೃಷ್ಟಿಯಲ್ಲಿ ನಾನು ಕೀಳಾಗ್ಬಿಡ್ತೇನಾ, ಹೆಂಡತಿ ನನ್ನ ನೋಡುವ ದೃಷ್ಟಿ ಕಡೆ ಕೀಳಾಗ್ಬಿಡುತ್ತಾ ಅನ್ನೋ ಒಂದು ಭಯದಲ್ಲಿ ಆತ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಈ ಒಂದು ವೇಳೆ ಪರ್ಫಾರ್ಮೆನ್ಸ್ ಆಗ್ಲಿಲ್ಲ, ನಿಮ್ಮದು ದೌರ್ಬಲ್ಯದಿಂದ ಅವ್ರು ಸೇರ್ಲಿಕ್ಕೆ ಆಗ್ಲಿಲ್ಲ ಅಂದ ತಕ್ಷಣ ಮಹಿಳೆಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಈ ಸರಿನೂ ಒಂದು ನಾವು ಸೇರ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ನಮ್ಗೆ ಮಗು ಆಗದೇ ಇಲ್ಲ ಅನ್ನೋ ರೀತಿ. ಇನ್ನು ಮಹಿಳೆಯಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿ ತಿಂಗಳು ಅವ್ರಿಗೊಂದು ಆಸೆ ಹುಟ್ಟುತ್ತೆ, ಹಾ ಈ ಸರಿ ಸೇರಿದ್ದೇವೆ, ಇನ್ನು ಈ ಸರಿ ಮಗು ಆಗ್ಬೋದೇನೋ ನೋಡೋಣ ಅಂತ ನೋಡ್ತಾ ಮತ್ತೊಂದು ತಿಂಗಳು ಬರುತ್ತೆ, ಮತ್ತೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಪೀರಿಯಡ್ಸಿನ ಮೊದಲನೇ ದಿನವೇ ಆಕೆಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಅಂದ್ರೆ ಇಷ್ಟು ಸರಿ ನಾನು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಮಾತ್ರೆ ತಕೊಂಡಿದ್ದೀನಿ, ಚಿಕಿತ್ಸೆ ತಕೊಂಡಿದ್ದೀನಿ, ಈ ಸರಿ ಆದರೂ ಆಗುತ್ತೆ ಅನ್ನುವ ಒಂದು ಆತಂಕದಲ್ಲಿ, ಒಂದು ಭರವಸೆಯಲ್ಲಿ ಯೋಚನೆ ಮಾಡ್ತಾ ಮತ್ತೊಂದು ಫಸ್ಟ್ ಡೇ ಆಫ್ ಬ್ಲೀಡಿಂಗ್ ಏನಾಗುತ್ತೆ, ಆವತ್ತೇ ಆಕೆಗೆ ತುಂಬಾ ಬೇಸರ ಆಗೋಗ್ಬಿಡುತ್ತೆ. ಆಕ್ಚುಲಿ ಆ ಬೇಸರ ಹತಾಶೆಯಲ್ಲಿ ಏನಾಗುತ್ತೆ ಅಂದ್ರೆ, ಇನ್ನೊಂದು ಓವುಲೇಷನ್ ಪೀರಿಯಡ್ ಬರುವ ಟೈಮಿಗೆ ಅವ್ರಿಗೆ ಆಗ್ಲೇ ಇನ್ನೊಮ್ಮೆ ಮಗುವಿನ ಆಸೆ ಬಗ್ಗೆ ಅಥವಾ ಮಗು ಆಗುತ್ತಾ ಇಲ್ಲ ಅನ್ನೋ ಆಲೋಚನೆಗಳ ಬಗ್ಗೆ ಒಂದು ಭಯ ಮೂಡಿ ಮತ್ತೊಂದು ಆ ಓವುಲೇಷನ್ ಪೀರಿಯಡ್ ಅನ್ನ ಅವರು ಸಂತೋಷವಾಗಿ ಎದುರು ನೋಡ್ತಾರೆ ಅಂತ ಹೇಳಿಕ್ ಆಗುದಿಲ್ಲ. ಅಂದ್ರೆ ನೋಡಿ, ಯಾವಾಗ ಬೇಕಿದ್ರು ಅವ್ರು ಒಟ್ಟಿಗೆ ಇರ್ಬೋದಿತ್ತು, ಯಾವಾಗ ಬೇಕಿದ್ರು ಸೇರ್ಬೋದಿತ್ತು, ಅವರ ಇಂಟಿಮಸಿಗೆ ಕೊರತೆನೆ ಆಗ್ಬಾರ್ದಿತ್ತು ಅನ್ನುವ ಎಲ್ಲಾ ದಿನಗಳನ್ನ ತೆಗೆದಾಕಿ ಈ ಮೂರ್ನಾಲ್ಕು ದಿನ ಮಾತ್ರ ನೀವು ಸೇರ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಅವರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ. ಆ ದಿನಗಳ ಆತಂಕವನ್ನ ನಾವು ದೂರ ಮಾಡ್ಕೊಳ್ಬೇಕು. ನೀವು ನ್ಯಾಚುರಲ್ ಆಗಿರಿ, ಆರೋಗ್ಯವಾಗಿರಿ, ನೀವು ಮೊದಲು ಹೇಗಿದ್ರೆ ಹಾಗೇ ಇರಿ. ಈ ದಿನಗಳಿಗೆ ವಿಶೇಷವಾದಂತಹ ಒಂದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಮಾಡ್ಕೊಳ್ಬೇಡಿ ಅಂತ ಧೈರ್ಯ ಹೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಅಂದ್ರೆ ಇಂಟಿಮಸಿಗೆ ಹೆಚ್ಚು ಒತ್ತು ಕೊಡಿ. ಮಗು ಆಗುತ್ತೆ ಆಗಲ್ಲ ಅನ್ನೋದನ್ನ ಸೆಕೆಂಡರಿ ಆಗಿಕೊಳ್ಳಿ, ನಿಮ್ಮ ಬಾಂಧವ್ಯ ಬೆಳೆಸ್ಕೊಳ್ಳಿ ಅಂತ. ಯಾಕೆ ಅಂತಂದ್ರೆ ಈ ಆತಂಕದಲ್ಲಿ ಒತ್ತಡದಲ್ಲಿ ಹೆಂಗಸಿನ ಒಂದು ಸಹ ಭಾಗಿತ್ವ ಏನಿರುತ್ತೆ ಅದರಲ್ಲಿ ತೊಂದರೆ ಆಗ್ತದೆ. ಆಕೆ ಇಷ್ಟಪಟ್ಟು ಈ ಮಿಲನದಲ್ಲಿ ಭಾಗವಹಿಸೋದು ಕಡಿಮೆ ಆಗ್ತದೆ. ಅಂದ್ರೆ ಆ ಭಯ ಆತಂಕದಲ್ಲಿ ಏನಾಗುತ್ತೆ, ಆಕೆಗೆ ಆ ಒಂದು ಸಂತೋಷ ಪಡುವಂತಹ ಕ್ರಿಯೆ ಏನಿತ್ತು ಅದು ನೋವು ತರುವಂತಹ ಕ್ರಿಯೆಯಾಗಿ ಆಗ್ತದೆ, ಹತಾಶೆಯ ಒಂದು ಕ್ರಿಯೆ ಆಗ್ತದೆ. ಆ ಆಕ್ಟ್ ಮುಗಿದ ತಕ್ಷಣ ಆಕೆಗೆ ಒಂದು ಬೇಸರದ ಕ್ರಿಯೆ ಆದಂಗೆ ಆಗ್ತದೆ. ಪುರುಷನಿಗೆ ಏನಾಗ್ತದೆ, ಒತ್ತಡದಲ್ಲಿ ಇದ್ದಾಗ ಆತನ ಒಂದು ಸ್ಪರ್ಮ್ ಮೊಟಿಲಿಟಿ ಅದರ ಮೂಮೆಂಟ್ಸ್ ಏನಿರ್ತದೆ ಅದು ಒತ್ತಡ ಇರ್ತಕ್ಕಂತಹ ಸಮಯದಲ್ಲಿ ಅದು ಕಡಿಮೆ ಇರ್ತದೆ. ಮತ್ತೆ ಈ ನಿಮಿರು ದೌರ್ಮಲ್ಯ ಒತ್ತಡದಲ್ಲಿ ಜಾಸ್ತಿ ಆಗ್ತದೆ. ಸೊ ಒಟ್ಟಾರೆ ಏನ್ ಮಾಡ್ತದೆ ಇದು, ಪುರುಷನಲ್ಲೂ ಮಹಿಳೆಯಲ್ಲೂ ಅವರ ಒಂದು ಸೆಲ್ಫ್ ಎಸ್ಟೀಮ್ ಅನ್ನ ಕಡಿಮೆ ಮಾಡುತ್ತೆ. ನಾನು ಸರಿ ಇಲ್ವೇನೋ, ನನ್ನಿಂದ ಆಗುದಿಲ್ವೇನೋ, ನಾನು ತಂದೆ ತಾಯಿ ಅನ್ಸ್ಕೊಳ್ಳಿಕ್ಕೆ ಆಗುದಿಲ್ವೇನೋ ಅನ್ನೋ ರೀತಿ ಆಗ್ಬಿಡುತ್ತೆ. ಎರಡನ್ನೂ ಸಪರೇಟ್ ಮಾಡ್ಕೊಳ್ಳಿ. ನೀವೊಂದು ಉತ್ತಮ ವ್ಯಕ್ತಿ, ನೀವೊಂದು ನಿಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ, ಈ ಒಂದು ಸಮಸ್ಯೆ ಏನಿದೆ ಅದು ನಿಮ್ಮದಲ್ಲದ ಸಮಸ್ಯೆ, ಅಂದ್ರೆ ನೀವಾಗೆ ಮಾಡ್ಕೊಂಡಿರೋದಲ್ಲ ಅದು, ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವದ ನ್ಯೂನ್ಯತೆ ಅಂತ ತಿಳ್ಕೊಳ್ಬೇಡಿ ಅನ್ನೋ ಒಂದು ಕೌನ್ಸಿಲಿಂಗ್ ಅವರಿಗೆ ಬೇಕಾಗ್ತದೆ. ಯಾಕಂದ್ರೆ ಒತ್ತಡ ರಹಿತವಾಗಿ ಅವ್ರು ಯೋಚನೆ ಮಾಡ್ಬೇಕು. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ನವದಂಪತಿಗಳು ಮದುವೆ ಆದ್ರು ಮಕ್ಕಳು ಆಗಿಲ್ಲ ಅಂತಂದ ತಕ್ಷಣ ಇಡೀ ಎರಡು ಫ್ಯಾಮಿಲಿ ಅದು ಪಂಚಾಯಿತಿ ವಿಷಯ ಆಗ್ಬಿಡ್ತದೆ. ಅಂದ್ರೆ ಇವರು ಡಾಕ್ಟರ್ ಹತ್ರ ಹೋಗಿ ಬಂದ್ರು ಅಂದ ತಕ್ಷಣ ಅಲ್ಲಿ ಅವನು ಅತ್ತೆಗೆ ರಿಪೋರ್ಟ್ ಮಾಡ್ಬೇಕು, ಮಾವನಿಗೆ ರಿಪೋರ್ಟ್ ಮಾಡ್ಬೇಕು, ಅವಳು ನಾದಿನಿಗೆ ರಿಪೋರ್ಟ್ ಮಾಡ್ಬೇಕು, ಅತ್ತೆಗೆ ರಿಪೋರ್ಟ್ ಮಾಡ್ಬೇಕು. ಈ ಸಮಸ್ಯೆ ಮಾಡಬಾರ್ದು. ಆಕ್ಚುಲಿ ಅದು ತುಂಬಾ ಒಂದು ಸೂಕ್ಷ್ಮ ವಿಷಯ. ಅದರಲ್ಲೂ ಎಸ್ಪೆಷಲಿ ಈಗೇನೋ ಒಂದು ಈಗ ಒಂದು ಹುಡುಗಿಗೆ ಆಕೆಗೆ ಮುಕ್ತವಾಗಿ ತನ್ನ ತಾಯಿ ಹತ್ರ ಹೇಳ್ಕೊಳ್ಬಹುದು, ಉಳಿದವ್ರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ, ಅಷ್ಟೇ ತಾಯಿ ಹತ್ರ ಮಾತ್ರ ಇಟ್ಕೊಳ್ಳುವಂತ ವಿಷಯ ಇರ್ಬೇಕು. ಈ ಹುಡುಗನಿಗೆ ಅವನ ಅಣ್ಣನ ಹತ್ರನೋ ತಂದೆ ಹತ್ರನೋ ತಾಯಿ ಹತ್ರನೋ ಮುಕ್ತವಾಗಿ ಹೇಳ್ಕೊಳ್ಳುವ ಸಾಧ್ಯತೆ ಇದ್ರೆ ಅಷ್ಟೇ ಇಟ್ಕೊಳ್ಬೇಕು. ಅದು ಬಿಟ್ಟು ಈಗ ಹುಡುಗನ್ಗೆ ಯಾರೋ ಅವ್ರ ಅತ್ತೆ ಮಾವ ಫೋನ್ ಮಾಡಿ ಏನಪ್ಪ ನೀನು ಪರ್ಫಾರ್ಮೆ ಮಾಡೋದಿಲ್ಲ ಅಂತ, ನೀನು ಸ್ವಲ್ಪ ರಜೆ ಹಾಕಿ ಮನೇಲಿ ಇರು, ಮಕ್ಳು ಹೇಗಾಗತ್ತೆ ಅಂತ ಅತ್ತೆ ಮಾವನ ಯಾರೋ ಫೋನ್ ಮಾಡಿ ಕೇಳುವಂಥದ್ದು, ಅಥವಾ ಭಾವಮೈದ್ರಂದ್ರೆ ಯಾರೋ ಕೇಳಿ ಇದ್ ಮಾಡುವಂಥದ್ದು, ಈ ರೀತಿ ಒಂದು ಪಂಚಾಯಿತಿ ವಿಷಯ ಆಗ್ಬಿಟ್ರೆ ಏನಾಗುತ್ತಂದ್ರೆ ಅದು ನೇರವಾಗಿ ಏನೋ ಸಮಸ್ಯೆ ಇಲ್ಲದ್ದು ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತೆ. ಈಗ ಏನಾಗುತ್ತಂದ್ರೆ ವ್ಯಕ್ತಿಗೆ ಅದನ್ನೊಂದು ಪರ್ಸನಲೈಸ್ ಆಗಿ ತಕೊಂಡಾಗ, ಓ ಇವರೆಲ್ಲರಿಗೂ ನಾನು ನನ್ನ ಪುರುಷತ್ವವನ್ನ ನಿರೂಪಿಸಬೇಕಾಗ್ತದಲ್ಲ ಅನ್ನೋ ರೀತಿ ಬಂದಾಗ ಏನಾಗುತ್ತೆ ಆತನಿಗೆ ಈ ನಿಮಿರದವ್ರ ಬಲ್ಲೆ ಜಾಸ್ತಿ ಆಗ್ತದೆ. ಇದನ್ನ ಸಮಾಜದ ಜನರು ತಿಳ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ಮುಂಚೆ ಏನಾದ್ರು ಸಮಸ್ಯೆ ಇತ್ತೇನೋ, ನೀವು ಹೇಳ್ಕೊಂಡಿಲ್ಲ, ನೀವು ನಮ್ಗೆ ಮುಚ್ಚಿಟ್ಟಿದ್ದೀರಾ, ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಆ ದಾಂಪತ್ಯದಲ್ಲಿ ಮಿಲನ ಕ್ರಿಯೆಯಲ್ಲಿ ಆಸಕ್ತಿನೇ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಇವತ್ತು ಮಿಲನ ಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ನಾನು ಪರ್ಫಾರ್ಮ್ ಮಾಡ್ಬೇಕು, ನನ್ನಿಂದ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಅಂದ್ರಿಗೂ ಗೊತ್ತಾಗುತ್ತೆ ಅಂತ ಆತ ಸುಮ್ಮನೆ ಆ ಮಿಲನ ಕ್ರಿಯೆಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ಬೋದು, ಅಥವಾ ನನಗೆ ಸುಸ್ತಾಗಿದೆ ಅಂತ ಮಲಗ್ಬಿಡ್ಬೋದು, ಅಥವಾ ನನಗೆ ರಜೆ ಸಿಕ್ತಿಲ್ಲ ಅಂತ ದೂರ ಉಳಿದು ಬಿಡ್ಬೋದು, ಈ ರೀತಿಯಾಗಿ ಇನ್ನಷ್ಟು ಆ ಸಮಸ್ಯೆಯನ್ನ ದೂರ ಮಾಡ್ಕೊಳ್ತಾ ಹೋಗುವ ಸಾಧ್ಯತೆ ಇದೆ. ಸೊ ನೀವು ಹೇಳಿದಾಗೆ ದೈಹಿಕವಾಗಿ ತೊಂದರೆ ಇದ್ರೂ ಕೂಡವೇ ಅದರ ಪರಿಣಾಮಗಳು ಮಾನಸಿಕವಾಗಿ ಉಂಟಾಗ್ತದೆ. ಮಾನಸಿಕವಾಗಿ ಇರ್ತಕ್ಕಂತಹ ಒತ್ತಡ ಕೂಡ ಈ ಬಂಜೆತನಕ್ಕೆ ಅಡ್ಡಿಪಡಿಸುವಂತ ಸಾಧ್ಯತೆ ಇರುತ್ತೆ. ಮೊದಲನೇದು ತುಂಬಾ ಸಾಮಾನ್ಯ, ದೈಹಿಕವಾಗಿರ್ತಕ್ಕಂತಹ ಇನ್ಫರ್ಟಿಲಿಟಿಯಿಂದಾಗಿ ಅವರಲ್ಲಿ ಆತಂಕ ಖಿನ್ನತೆ ಉಂಟಾಗಿ ಆಮೇಲೆ ಆ ಆತಂಕ ಖಿನ್ನತೆಯಿಂದ ಅವರಲ್ಲಿ ಮತ್ತಷ್ಟು ಲೈಂಗಿಕ ಆಸಕ್ತಿ ಕೊರತೆಯಾಗಿ ಅಥವಾ ಈ ಸ್ಪರ್ಮ್ ಮೊಟಿಲಿಟಿ ಇಂಥದೆಲ್ಲ ಕಡಿಮೆ ಆಗಿ ಇನ್ನೂ ಅದು ಸಮಸ್ಯೆ ಉಲ್ಬಣ. ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತೇನೆ, ಈಗ ಮಗು ಆಗಿಲ್ಲ ಅಂದ ತಕ್ಷಣ ಒಂದು ಮಹಿಳೆಗೆ ಆಕೆ ಖಿನ್ನತೆಗೆ ಹೋದ್ರೆ ಖಿನ್ನತೆಯಲ್ಲಿ ಸಾಮಾನ್ಯವಾಗಿ ಏನು ಲಕ್ಷಣ ಇರ್ತದೆ ಅಂದ್ರೆ ಲೈಂಗಿಕ ಆಸಕ್ತಿಯ ಕೊರತೆ ಇರ್ತದೆ. ಲೈಂಗಿಕ ಆಸಕ್ತಿ ಕೊರತೆ ಇದ್ದಾಗ ಆಕೆಗೆ ಆ ಮಿಲನ ಕ್ರಿಯೆಯನ್ನ ದೂರ ಮಾಡ್ತಾ ಹೋಗ್ಬೋದು. ಪುರುಷನಲ್ಲಿ ಏನಾಗ್ತದೆ, ಅವನಿಗೆ ಒತ್ತಡ ಆಗ್ತದೆ, ಆತಂಕ ಆಗ್ತದೆ. ಸೊ ಆತಂಕ ಒತ್ತಡವನ್ನ ಮರಿಲಿಕ್ಕೆ ಕೆಲವು ಬಾರಿ ಕೆಲವು ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಸಿಗರೇಟ್ ಸೇರ್ಲಿಕ್ಕೆ ಶುರು ಮಾಡುವಂಥದ್ದು, ಮದ್ಯಸಾರವನ್ನ ಸೇವಿಸ್ಲಿಕ್ಕೆ ಶುರು ಮಾಡುವಂಥದ್ದು, ಅತಿಯಾಗಿ ಮದ್ಯಪಾನ ಮಾಡುವಂಥದ್ದು. ಸೊ ಪರ್ಯಾಯವಾಗಿ ಏನಾಗ್ತದೆ, ವಾಪಸ್ಸು ಈ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಯಾಕಂದ್ರೆ ಇವಾಗ ಏನ್ ದುಶ್ಚಟಗಳಿಗೆ ಅವರು ಬಲಿಯಾಗ್ಬಿಟ್ರೆ ಏನಾಗುತ್ತೆ, ಅವರು ದುಶ್ಚಟಗಳಿಗೆ ಕಾರಣ ನೀಡೋದೇನಂದ್ರೆ ನನಗೆ ಮಕ್ಕಳಾಗಿಲ್ಲ, ನನಗೆ ಸಮಾಜದಲ್ಲಿ ಎಲ್ಲರ ಹತ್ರ ನನಗೆ ತಲೆ ತಗ್ಸೋಂಗ್ ಆಗ್ತಾ ಇದೆ, ಆ ಒತ್ತಡಕ್ಕೋಸ್ಕರ ನಾನು ಕುಡಿತೇನೆ ಅಂತ. ವಾಪಸ್ ಏನಾಗ್ತದೆ, ಈಗಿರುವ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ ದುಶ್ಚಟಗಳ ಅಭ್ಯಾಸದಿಂದಾಗಿ. ಅದು ಸಿಗರೇಟ್ ಸೇವನೆ ಇರ್ಬೋದು, ಅಥವಾ ಆಲ್ಕೋಹಾಲ್ ಸೇವನೆ ಇರ್ಬೋದು, ಅಥವಾ ಗಾಂಜಾ ಸೇವನೆ ಇರ್ಬೋದು. ಸೊ ಇದೆಲ್ಲ ಒಂದು ನಾವು ಈ ಕಾರ್ಯಕ್ರಮದ ಮೂಲಕ ಯಾಕೆ ಬದಲಾದ ಈ ಆಧುನಿಕ ಒತ್ತಡದ ದಿನಗಳಲ್ಲಿ ಯಾಕೆ ಬಂಜೆತನ ಹೆಚ್ಚಾಗ್ತಿದೆ ಅಂತಂದ್ರೆ, ಪುರುಷರು ಮತ್ತು ಮಹಿಳೆಯರು ಇವತ್ತಿನ ಆಧುನಿಕ ಮಹಿಳೆಯರಲ್ಲಿ ಹೆಚ್ಚು ಜನರಲ್ಲಿ ಈ ದುಶ್ಚಟಗಳ ಪರಿಚಯ ಹೆಚ್ಚಾಗ್ತಾ ಇದೆ. ಇವತ್ತು ಸ್ಮೋಕಿಂಗ್ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಗಾಂಜಾ ಸೇದುವಂಥದ್ದು ನಾವು ಹುಡುಗರಲ್ಲೂ ಹುಡುಗಿಯರಲ್ಲೂ ಸಮಸಮನಾಗಿ ಕಾಣ್ತಾ ಇದ್ದೇವೆ. ಆದ್ರೆ ಅದು ಒಂದು ಒಂದು ಸ್ವಾತಂತ್ರ್ಯದ ದ್ಯೋತಕವಾಗಿ ಅವರು ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ಹೆಚ್ಚಾಗ್ತಾ ಇರ್ತಕ್ಕಂತಹ ಬಂಜೆತನಕ್ಕೆ ಕಾರಣಗಳು ಹುಡುಕಿದಾಗ ನಮ್ಮ ಬದಲಾದ ಒಂದು ಲೈಫ್ ಸ್ಟೈಲ್ ಕೂಡ ದೊಡ್ಡ ಕಾರಣ ಆಗ್ತಾ ಇದೆ. ಇದನ್ನ ನಾವು ಯುವಜನತೆಗೆ ತಿಳಿಸಬೇಕಾಗ್ತಾ ಇದೆ. ಸೊ ಇಟ್ ಈಸ್ ನೋ ಮೋರ್ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ವಿಷಯದಲ್ಲಿ ಖಂಡಿತವಾಗಿ ನಮ್ಮ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಇಫ್ ಯು ಆರ್ ಇನ್ ರೀಪ್ರೊಡಕ್ಟಿವ್ ಪೀರಿಯಡ್ ಅಂದ್ರೆ ನೀವು ಗರ್ಭ ಧರಿಸುವಂತಹ ವಯಸ್ಸಿನಲ್ಲಿದ್ರೆ ಖಂಡಿತವಾಗಿ ಈ ದುಶ್ಚಟಗಳಿಂದ ದೂರ ಇರಿ ಅಂತ ಹೇಳಿ ಮದುವೆ ಆಗುವ ವಯಸ್ಸಿನ ಎಲ್ಲಾ ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಾವು ತಿಳಿಸಬೇಕಾಗುವಂತ ವಿಷಯ ಇದು.
2: ಸರ್ ಇಲ್ಲಿ ನನಗೆ ಇನ್ನೊಂದು ಹೇಳೋದಿತ್ತು, ಏನಂದ್ರೆ ನೀವು ಸ್ವಲ್ಪ ಮುಂಚೆ ಹೇಳಿದ್ರಿ ಓವ್ಯುಲೇಷನ್ ಅಂತ ಹೇಳ್ಕೊಂಡ, ಮೊದಲೆಲ್ಲ ನಮ್ಮ ಹಿಂದಿನವರು ಅವ್ರು ಯಾವ ಓವ್ಯುಲೇಷನ್ ಕಾಣ್ತಾ ಇರಲಿಲ್ಲ ಅಲ್ದಾ, ಸೊ ಅವರಿಗೆ ಡಜನ್ ಗಟ್ಟಲೆ ಮಕ್ಕಳಾಗ್ತಾ ಇತ್ತು. ಈ ತರ ಬಂಜೆತನ ಸಮಸ್ಯೆಗಳು ತುಂಬಾ ತುಂಬಾ ಕಡಿಮೆ ಇತ್ತು. ಈಗಿನ ದಿನಗಳಲ್ಲಿ ಎಂತಾಯ್ತಂದ್ರೆ ಆ ಟೈಮಿಗೆ ಮಾತ್ರ ಮಾಡುವ, ಆ ಟೈಮ್ಗೆ ಕಾಯುವ, ಪೀರಿಯಡ್ಸ್ ಆಗಿ 12 ಡೇಸ್ 13 ಡೇಸ್ ಆದ್ಮೇಲೆ ಓಕೆ ಆ ಟೈಮಿಗೆ ಮಾಡುವ, ಸೊ ಈ ತರ ಕ್ಯಾಲೆಂಡರ್ ಕಣ್ಕೊಂಡು ಮಾಡುವಾಗ ಅವ್ರು ಕಾಣಿ ಆ ಪರ್ಪಸ್ ಎಂತ ಇರುತ್ತಂದ್ರೆ ರೀಪ್ರೊಡಕ್ಷನ್ ಒಂದೇ ಅವ್ರ ಪರ್ಪಸ್ ಆಗಿರತ್ತೆ, ಅದನ್ನ ಮಾತ್ರ ಇಟ್ಕೊಂಡು ಮಾಡ್ತಾರಲ್ಲ ಸರ್ ಅಷ್ಟೊತ್ತಿಗೆ. ಆಕ್ಚುಲಿ ಇನ್ನೊಂದು ಮತ್ತೊಂದು ಅದ್ರಲ್ಲಿ ಇನ್ನೊಂದ್ ಇರುತ್ತೆ, ಅವ್ರ ಮನೆ ಬಿಟ್ಟು ಹೆರಿಗೆ ಹೋತಿಲ್ಲ. ಈ ಸಮಸ್ಯೆಯಲ್ಲಿ ಕೆಲಸ ಕರಿಯರ್ ಆಂಬಿಷನ್ ಸ್ಟ್ರೆಸ್ ಎಲ್ಲ ಇಟ್ಕೊಂಡ ಆ ಸ್ಥಳ ಬದಲಾವಣೆಯೂ ಮಾಡ್ಕಂತಿಲ್ಲ ಅವ್ರ, ಅಲ್ಲೇ ಆಯ್ಕೊಂಡ ಅದೇ ಸಮಸ್ಯೆ ಅದೇ ಮನೆಯರ, ಅವ್ರ ಗೊಳಗಿ ಗೊಳಗಿಗೆ ಇವ್ರಿಗೆ ಎಗಳಿ ಮಗು ಅತ್ತಂತ ಕಾಯುದ, ಇವ್ರ ಮನಸ್ಸಲ್ಲೂ ಎಗಳಿಕ್ ಆತ ಅಂತ ಹೇಳ್ಕೊಂಡ ಆ ಸ್ಟ್ರೆಸ್ ಒಳಗೆ ಮಾಡ್ತಾ ಇರೋದು ಕೂಡ ಪ್ರಮುಖ ಕಾರಣ ಇರುತ್ತ. ಯಾಕಂದ್ರೆ ಎಷ್ಟೊಂದ್ಸಲ ನಾವು ಹ್ಯಾಪಿಯಾಗಿದ್ದಷ್ಟು ಇಂಥದೆಲ್ಲ ಗುಡ್ ನ್ಯೂಸ್ಗಳು ಬೇಗ ಸಿಗುತ್ತೇನೋ ಅಂತ.
3: ಖಂಡಿತವಾಗಿ ಖುಷಿಯಾಗಿರ್ತಕ್ಕಂತ ಮನಸ್ಸಿಗೆ ಎಲ್ಲಾ ಕಾಯಿಲೆಗಳನ್ನು ಸರಿ ಮಾಡುವಂತಹ ಶಕ್ತಿ ಇರುತ್ತೆ. ಯಾಕಂದ್ರೆ ಈ ಖುಷಿಯ ಹಾರ್ಮೋನ್ಸ್ ಏನಿರ್ತದೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅದೇ ರೀತಿ ಸ್ಟ್ರೆಸ್ ಹಾರ್ಮೋನ್ಸ್ ಏನಿರ್ತದೆ, ಸ್ಟ್ರೆಸ್ ಇಂಡ್ಯೂಸ್ಡ್ ಹಾರ್ಮೋನ್ಸ್ ಖಂಡಿತವಾಗಿ ಈ ಓವುಲೇಷನ್ ಆಗೋಕ್ಕೆ ಅಡ್ಡಿ ಬರುವಂತದ್ದು, ಈ ಸ್ಪರ್ಮ್ ಮೊಟಿಲಿಟಿಗೆ ತೊಂದರೆ ಆಗುವಂತದ್ದು ಇದೆಲ್ಲ ಆಗುತ್ತೆ. ಇನ್ನು ಕೆಲವೊಂದು ಕಾರಣಗಳು ಈ ಸ್ಟ್ರೆಸ್ ಇಂದ ಏನಾಗ್ತದೆ ಅಂದ್ರೆ ಅವ್ರಿಗೆ ಇರ್ತಕ್ಕಂತಹ ದೈಹಿಕ ಕಾಯಿಲೆಗಳು ಉಲ್ಬಣಗೊಳ್ಳುತ್ತೆ. ಯಾರಿಗೋ ಡಯಾಬಿಟಿಸ್ ಇದೆ ಅದು ಉಲ್ಬಣ ಆಗುತ್ತೆ, ಥೈರಾಯ್ಡ್ ಸಮಸ್ಯೆ ಇದೆ ಅದು ಉಲ್ಬಣ ಆಗುತ್ತೆ, ಬಿ ಪಿ ಕಾಯಿಲೆ ಇದೆ ಅದು ಉಲ್ಬಣಗೊಳ್ಳುತ್ತೆ. ಸೊ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ವಿಚ್ ಆರ್ ಇಂಟರ್ಫಿಯರಿಂಗ್ ವಿತ್ ಇನ್ಫರ್ಟಿಲಿಟಿ ಅದು ಕೂಡ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ನೀವು ಕೊಟ್ಟ ಉದಾಹರಣೆ ಹೇಳಬೇಕು ಅಂತಂದ್ರೆ ಹಿಂದೆ ಇರ್ತಕ್ಕಂತಹ ಒಂದು ಲೈಫ್ ಸ್ಟೈಲ್ ಇವಾಗ ಏನಾಗಿದೆ, ಮುಂಚೆ ಏನಂದ್ರೆ ಕೆಲಸ ಮಾಡಿ ಈಗ 5 ಗಂಟೆಗೋ 6 ಗಂಟೆಗೋ ಮನೆಗೆ ಹೋದ್ರೆ ಕೆಲಸ ಮುಗೀತು ಅನ್ನೋ ರೀತಿ ಇರ್ತಿತ್ತು. ಇವತ್ತೇನಾಗಿದೆ ಈ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಅಥವಾ ಈ IT ಬಿಸ್ನೆಸ್ ಬಂದಾಗ ಏನಾಯ್ತು, ಅವರ ದಿನಗಳು ಮುಗಿತಾ ಇಲ್ಲ, ರಾತ್ರಿಗಳು ಪ್ರಾರಂಭ ಆಗ್ತಾ ಇಲ್ಲ, ರಾತ್ರಿಗಳು ದಿನಗಳಾಗಿದೆ, ದಿನಗಳ ರಾತ್ರಿಗಳಾಗಿದೆ. ಇವತ್ತು 1000+ ಜನ ಅವರ ವರ್ಕಿಂಗ್ ಸ್ಟೈಲ್ ಹೇಗಿದೆ ಅಂತಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅವರು ಲ್ಯಾಪ್ಟಾಪ್ ಎಂಟರ್ ಆದ್ರೆ ಅವ್ರು ಅದರಿಂದ ಹೊರಗೆ ಬರುವಾಗ ಬೆಳಗ್ಗೆ 5-5:30. ಸೊ ಇಡೀ ರಾತ್ರಿಯನ್ನು ಅವ್ರು ಕಳೀತಾರೆ ಮತ್ತೆ ಇಡೀ ದಿನ ಮಲಗ್ತಾರೆ. ಸೊ ಈ ರೀತಿಯಾಗಿ ದೂರ ದೂರ ಇರುವಂತದ್ದು ಅವರು ಸರಿಯಾದ ನಿದ್ರೆ ಮಾಡದೆ ಖಂಡಿತವಾಗಿ ಗಂಡ ಹೆಂಡತಿ ಒಂದೇ ರೂಮಲ್ಲಿ ಇದ್ರು ಕೂಡ ಅವರಲ್ಲಿ ಆ ಒಂದು ಏನೋ ಇಂಟಿಮಸಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಒಂದು ಲೈಫ್ ಸ್ಟೈಲ್ ಹಿಂದೆ ಒಂದು ಬಹುಶಃ ನನ್ಗೆ ಯಾವ್ದು ನಿಯತಕಾಲಕ್ಕೆ ನೆನಪಾಗ್ತಿಲ್ಲ, ಒಮ್ಮೆ ಕಾಯಿಟಸ್ ಐಟಿರಪ್ಟಸ್ ಅಂತೇಳಿ ಒಂದು ದೊಡ್ಡ ದೀರ್ಘ ಲೇಖನ ಮುಖಪುಟ ಲೇಖನನೇ ಬಂದಿತ್ತು. ಅಂದ್ರೆ IT ಉದ್ಯೋಗಿಗಳಲ್ಲಿ ಎಷ್ಟೊಂದು ಈ ದಾಂಪತ್ಯ ವಿರಸ ಆಗ್ತದೆ, ವಿರಸ ಅಂತಲ್ಲ ಅವ್ರು ಸೇರ್ತಾನೆ ಇಲ್ಲ, ಮಿಲನೇ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಬ್ರದ್ದು ಟೈಮ್ ಬೇರೆ ಬೇರೆ, ಇಬ್ರು ಕೆಲಸ ಮಾಡುವ ಸಮಯ ಬೇರೆ ಬೇರೆ, ಹಾಗಾಗಿ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇದ್ರು ಕೂಡ ಅವ್ರ ಮನೆಗೆ ಯಾವಾಗ ಬಂದ್ರು ಯಾವಾಗ ಹೋದ್ರು ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾವಾಗ ಹೋದ್ರು ಅವ್ರು ಬಂದ್ರು ಗೊತ್ತಿಲ್ಲ. ಅಂದ್ರೆ ನೋಬಡಿ ಇಸ್ ಟು ಬಿ ಬ್ಲೇಮ್ಡ್. ಆದ್ರೆ ಅವರ ಬದಲಾದ ಜೀವನ ಶೈಲಿ ಅದನ್ನ ಕಾಳಜಿಯಿಂದ ಕಾನ್ಶಿಯಸ್ ಆಗಿ ಅದು ಈ ಒಂದು ರಿಪ್ರೊಡಕ್ಟಿವ್ ಪೀರಿಯಡ್ ಅಲ್ಲಿ ಬದಲಾಯಿಸ್ಕೊಂಡು ನಾವು ಸಂತೋಷವಾಗಿ ಆರೋಗ್ಯಕರವಾಗಿ ಮತ್ತೆ ಒಂದು ಇಂಟಿಮಸಿಗೆ ಅವಕಾಶ ಕೊಡುವಂತದ್ದು, ಸಾಮರಸ್ಯಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ರುಟೀನ್. ಸೊ ಕೆಲಸ ಬೇಕೇ ಬೇಕು ಇಲ್ಲ ಅಂತ ಹೇಳುದಿಲ್ಲ, ಆದ್ರೆ ಆ ಕೆಲಸ ನಮ್ಮ ಬದುಕಿನ ಮುಖ್ಯ ಧ್ಯೇಯ, ಸಂತೋಷವಾಗಿ ಬದುಕುವಂತಹ ಧ್ಯೇಯಕ್ಕೆ ಈ ಕೆಲಸ ಸಂಪಾದನೆ ಮಾಡುವಂತ ಕೆಲಸ ಅಡ್ಡಿ ಬರಬಾರ್ದು. ಇಲ್ಲಿ ನಾನು ಗಂಡಸು ಹೆಂಗಸು ಅಂತ ಹೇಳ್ತಾ ಇಲ್ಲ, ಯಾರಿಗೆ ಸಮಯವನ್ನ ಹೊಂದಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅವರು ತಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು, ಅಂದ್ರೆ ನೀನ್ ಕೆಲಸ ಬಿಡು ನೀನ್ ಕೆಲಸ ಬಿಡು ಜಗಳ ಅಲ್ಲ, ನೀನು ನೈಟ್ ಡ್ಯೂಟಿ ತಗೋ ನೀನ್ ನೈಟ್ ಡ್ಯೂಟಿ ತಗೋ ಜಗಳ ಅಲ್ಲ, ಯಾರಿಗೆ ಅವಕಾಶ ಇದೆ ಯಾರಿಗೆ ಸುಲಭವಾಗಿ ಆ ಆದ್ಯತೆ ಇದೆ ಅದನ್ನ ಬಳಸ್ಕೊಂಡು ನೀವು ಸಂತೋಷವಾಗಿ ಹೆಚ್ಚು ಜೊತೆಗೆ ಕಳೆಯುವಂತಹ ಸಮಯವನ್ನ ಮಾಡ್ಕೊಳ್ಳೋದು ಮುಖ್ಯ ಅಂತ ತಿಳಿಸ್ಕೊಡ್ಬೇಕಾಗುತ್ತೆ. ಹಾಗೆ ನೀವು ಹಿಂದೆ ಇರ್ತಕ್ಕಂತಹ ಜನಜೀವನದ ಬಗ್ಗೆ ಹೇಳಿದ್ರಿ, ಬಂಜೆತನ ಆವಾಗ ಕಡಿಮೆ ಇತ್ತು ಅಂತ, ಇಲ್ಲ ಸಮಸ್ಯೆ ಆಗ್ಲೂ ಇತ್ತು ಈಗೂ ಇದೆ, ಈಗ ಸ್ವಲ್ಪ ನಾವಾಗೆ ಮಾಡ್ಕೊಳ್ಳುವಂತದ್ದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸೂಕ್ತ ಅನ್ಸುತ್ತೆ. ಆವತ್ತಿನ ದಿನಗಳಲ್ಲಿ ಬಂಜೆತನ ಇತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ಆಗ್ತಾ ಇರಲಿಲ್ಲ. ಇನ್ನೊಂದು ದುರದೃಷ್ಟ ಅಂದ್ರೆ ಹಿಂದೆ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಬ್ಲೇಮ್ಡ್ ಆನ್ ವುಮೆನ್, ಬಂಜೆತನ ಇದೆ, ಮಕ್ಕಳಾಗಿಲ್ಲ ಅಂದ ತಕ್ಷಣ ಅದು ಆ ಮಹಿಳೆಯ ತೊಂದರೆ ಅಂತ ಅನ್ಕೊಂಡು ಆತನಿಗೆ ಇನ್ನೊಂದು ಮದುವೆ ಮಾಡಿಸ್ಬಿಡುವಂಥದ್ದು, ಎರಡನೇ ಮದುವೆ ಮಾಡಿಸ್ಬಿಡುವಂಥದ್ದು, ಮೂರನೇ ಮದುವೆ ಮಾಡಿಸ್ಬಿಡುವಂಥದ್ದು, ಅದು ತುಂಬಾ ಆಗ್ತಾ ಇರ್ತಿತ್ತು. ಅಂದ್ರೆ ಅವ್ರ ನಂಬಿಕೆ ಏನಿರ್ತಿತ್ತಂದ್ರೆ ಇನ್ನೊಂದು ಮದುವೆ ಮಾಡಿಸಿದ್ರೆ ಆಕೆ ತಾಯಿಗೆ ಮಗು ಆದ್ಮೇಲೆ ಇವಳಿಗೂ ಆಗುತ್ತೆ ಅನ್ನೋ ರೀತಿ ತಪ್ಪು ಕಲ್ಪನೆಗಳು ಮಾಡಿಕೊಂಡು ಆ ರೀತಿ ಆಗ್ತಾ ಇತ್ತು. ಸೊ ಆ ರೀತಿ ಬಂಜೆತನ ಬಗ್ಗೆ ಇರ್ತಕ್ಕಂತ ಊಹಾಪೋಹಗಳು ಅಥವಾ ಈ ತರ ಮಿಥ್ಯೆಗಳು ಯಾವತ್ತಿಗೂ ಇದೆ. ಸೊ ಅದನ್ನ ನಾವು ದೂರ ಮಾಡ್ಕೋಬೇಕು, ಒಂದು ಅನ್ಯೋನ್ಯತೆಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಬಂಜೆತನ ಈ ದೈಹಿಕ ಸಮಸ್ಯೆಗಳಿದ್ರೆ ಹೇಗೂ ಅದಕ್ಕೆ ಬೇಕಾದಂತಹ ಇವತ್ತಿನ ಚಿಕಿತ್ಸೆಗಳು IVF ಇರ್ಬೋದು ಇನ್ನೊಂದಿರ್ಬೋದು ಅದರ ಸಹಾಯ ಪಡ್ಕೊಳ್ಬೇಕು. ಆದ್ರೆ ಸೀದಾ ನನಗೆ ಮಕ್ಕಳು ಆಗ್ತಾ ಇಲ್ಲ ನಾನು IVF ಮಾಡ್ಕೊಳಕ್ ಹೋಗ್ತೀನಿ ಅಂತ ಅನ್ನುವ ಪೀರಿಯಡ್ಕಿಂತ ಮೊದಲು ಸ್ವಲ್ಪ ಈ ಕೌನ್ಸಿಲಿಂಗ್ ತೆಗೆದುಕೊಂಡ್ರೆ ಒಳ್ಳೇದು, ಆಪ್ತ ಸಮಾಲೋಚನೆ ತೆಗೆದುಕೊಂಡ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಅವರು ಒಂದು ನಿರ್ಧಾರ ಮಾಡ್ಕೊಂಡ್ರು ಮಕ್ಕಳಾಗ್ತಾ ಇಲ್ಲ ಅಂತ ಚಿಕಿತ್ಸೆಗೆ ಹೋದ್ರು ಅದೇನೋ ಈಡೇರ್ತಾ ಇಲ್ಲ ಅಂದ ತಕ್ಷಣ ಮತ್ತೆ ಹತಾಶೆ ಹೊರಟೋಗ್ಬಿಡ್ತಾರೆ, ಅಯ್ಯೋ ನಾನು ಇಷ್ಟೆಲ್ಲ ತೋರಿಸ್ಕೊಂಡೆ, ಇಷ್ಟು ಡಾಕ್ಟರ್ ಹತ್ರ ಹೋಗಿ ಬಂದೆ, ಇಷ್ಟು ಖರ್ಚು ಮಾಡಿದೆ ಅಂತ. ಸೊ ಆ ಹತಾಶೆಗೆ ಹೋಗ್ಬಾರ್ದು ಅಂದ ತಕ್ಷಣ ಫಸ್ಟ್ ನನಗೆ ಯಾಕೆ ಮಗು ಬೇಕು, ಎಲ್ರು ನನ್ನನ್ನು ಕೇಳ್ತಾ ಇದ್ದಾರೆ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಮಗು ಬೇಕಾ, ನಿಜವಾಗ್ಲೂ ನಾನು ನನ್ನ ಇಷ್ಟಪಟ್ಟು ಮಗುವನ್ನ ಮಾಡ್ಕೊಳಕ್ಕೆ ನಾನು ನೋಡ್ತಾ ಇದ್ದೀನಾ, ನನಗೆ ಆ ತಾಯ್ತನ ಅಥವಾ ತಂದೆತನದ ಸಂತೋಷ ನನಗೆ ಬೇಕಾ, ಇದೆಲ್ಲದನ್ನು ಪ್ರಶ್ನೆ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ ಹೇಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ನನಗೆ ಮಗು ಆದ್ರೆ ನಾನು ನೋಡ್ಕೊಳ್ಳುವಂತಹ ಅವಕಾಶಗಳು ನನಗಿದೆಯಾ, ನನಗೆ ಆಸಕ್ತಿ ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ಅವರು ಒಂದು ಮನಸ್ಥಿತಿ ಸಿ ಈ ಪೇರೆಂಟ್ ಒಂದು ಮನಸ್ಥಿತಿ ಇದು ಇದು ಸುಮ್ಮನೆ ಮಗು ಆದ ತಕ್ಷಣ ಎಲ್ಲ ಪೇರೆಂಟ್ಸ್ ಆಗ್ಬಿಡುದಿಲ್ಲ. ಸೊ ಆ ಮನಸ್ಥಿತಿಯನ್ನು ಮಾಡಿಕೊಂಡಾಗ ಅದಕ್ಕೆ ಪೂರಕವಾದಂತಹ ದೈಹಿಕ ಬದಲಾವಣೆಗಳು ಕೂಡ ಆಗ್ತದೆ. ಹಾಗಾಗಿ ಒಂದು ಅನ್ಯೋನ್ಯತೆಗೆ ಕೂಡ ಅವಕಾಶ ಕೊಡಬೇಕು ಅಂತ ನಂಗೆ ಅನ್ಸುತ್ತೆ.
2: ಸರ್, ನಂಗೆ ಇನ್ನೊಂದು ಕಾರಣ ಕಾಣೋದು, ಈಗಿನ ದಿನದಲ್ಲಿ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ನನ್ನನ್ನು ಸೇರಿಸಿ ವಿ ಆರ್ ಆಲ್ ಆಂಬಿಷಿಯಸ್, ಮಹತ್ವಾಕಾಂಕ್ಷಿ, ಕರಿಯರ್ ಓರಿಯೆಂಟೆಡ್ ಎಲ್ಲ ಇರ್ತೀವಿ ನಾವು. ಮದುವೆ ಇಷ್ಟು ಬೇಗ ಆಗೋದ್ ಬೇಡ, ಇನ್ನೊಂದ್ ಸ್ವಲ್ಪ ತಡೆದಾಗೋಣ, ಸ್ವಲ್ಪ ತಡೆದಾಗೋಣ. ಈವನ್ ನಾವು ನಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ರು ಈಗಲೇ ಬೇಡ, ಇನ್ನೊಂದ್ ಎರಡು ವರ್ಷ ಬಿಟ್ಟು ಮೂರು ವರ್ಷ ಬಿಟ್ಟಾಗೋಣ ಅಂತ ಹೇಳಿ ಹೆಚ್ಚಾಗಿ ಮದುವೆಗಳು 28, 29, 30, 31, 32 ವರ್ಷಕ್ಕೆ ಆಗ್ತೀವಿ ನಾವು. ಅದಾದ ಮೇಲೆ ಕೂಡ ಈಗ EMI ಕಟ್ಟೋದಿದೆ, ಇನ್ನೊಂದ್ ಮತ್ತಾವ್ದೋ ಕಮಿಟ್ಮೆಂಟ್ ಇದೆ, ಈಗಲೇ ಮಗು ಮಾಡ್ಕೊಂಡ್ರೆ ಕಷ್ಟ ಆಗದಂತ ಮತ್ತೊಂದ್ 2-3 ವರ್ಷ ಮತ್ತೆ ಪೋಸ್ಟ್ ಪೋನ್ ಮಾಡ್ತೀವಿ ಮಗು ಆಗೋದನ್ನ. ಸೊ ಇದು ನಮ್ಮ ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಈ ಮಹತ್ವಾಕಾಂಕ್ಷೆ, ಕರಿಯರ್ ಓರಿಯೆಂಟೆಡ್, ಈ ಕಮಿಟ್ಮೆಂಟ್ಗಳು, ಇದು ಕೂಡ ಈ ಬಂಜೆತನಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ.
3: ಓ ನಿಜ ನಿಜ ನಿಜ. ಯಾಕಂದ್ರೆ ನೋಡಿ, ನಮಗೆ ಮದುವೆ ತಡವಾದ ತಕ್ಷಣವೇ ನಮಗೆ ನಂಬರ್ ಆಫ್ ಇಯರ್ಸ್, ಈಗ ಯಾರೋ ಒಂದು ನಾನು ಮಗು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ಸಮಯ ಇದೆಯಲ್ಲ, ನಂಬರ್ ಆಫ್ ಇಯರ್ಸ್ ಅದು ಕಡಿಮೆ ಆಗ್ಬಿಡುತ್ತೆ, ಖಂಡಿತವಾಗಿ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ನಾವು ಈಗ ಇವತ್ತಿನ ದಿನಕ್ಕೆ ಏನೋ ಮದುವೆ ಆಗುವವರಿಗೆ ಹುಡುಗರಿಗೂ ಅದೇ ಹುಡುಗಿಯರಿಗೆ ಇಬ್ರಿಗೂ ಸೇರಿಸಿ ತಂದೆ ತಾಯಿ ಹತ್ರ ದೊಡ್ಡ ಜಗಳಂದ್ರೆ ಮದುವೆ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ರೀ, ನನಗಿನ್ನೂ ಕೆಲಸ ಇದೆ, ಬಿಸ್ನೆಸ್ ಮಾಡ್ಬೇಕು ಇನ್ನೊಂದು ಇನ್ನೊಂದಂತ. ಆದ್ರೆ ಅದಕ್ಕೆಲ್ಲ ಒಂದು ಪರ್ಯಾಯ ವ್ಯವಸ್ಥೆ ಇದೆ, ಕೆಲಸ ಮಾಡ್ಲಿಕ್ಕೋ, ಬಿಸ್ನೆಸ್ ಹಾಕಿಕೊಡ್ಲಿಕ್ಕೋ, ಎಲ್ಲದಕ್ಕೂ. ಆದ್ರೆ ಈ ನೇಚರ್ ವಿರುದ್ಧ ಹೋಗ್ಲಿಕ್ಕೆ ಆಗುದಿಲ್ಲ, ನಾವು ನಿಸರ್ಗದ ವಿರುದ್ಧ ಹೋಗ್ಲಿಕ್ಕೆ ಆಗುದಿಲ್ಲ. ನಿಸರ್ಗ ಒಂದು ಆರೋಗ್ಯಕರವಾದಂತಹ ಮಕ್ಕಳನ್ನ ಇರ್ಲಿಕ್ಕೆ ಒಂದು ಸಮಯ ಕೊಟ್ಟಿದೆ, ಅದರಲ್ಲೂ ದೈಹಿಕವಾದಂತಹ ಕಾಯಿಲೆಗಳು 30, 35 ದಾಟಿದ ಮೇಲೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ವಿರುದ್ಧ ಯಾಕೆ ನಾವು ರಿಸ್ಕ್ ತಗೊಳಕ್ ಹೋಗ್ಬೇಕು? ಸೊ ಈ ಒಂದು ಸೂಕ್ತ ಸಲಹೆ ಇರೋದ್ರಿಂದ ಸಾಧ್ಯವಾದ್ರೆ ಒಂದು 35 ಒಳಗೆ ತಾಯಿ ಆಗುವಂತಹ ಒಂದು ಸಮಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿ ಮದುವೆಗಳು ನಿರ್ಧಾರ ಆಗುವಂತದ್ದು ಬೇಗ ಆದಷ್ಟು ತುಂಬಾ ಒಳ್ಳೇದು. ಆದ್ರೆ ಇನ್ಯಾರೋ ಕೇಳಲಿಕ್ಕೆ ರೆಡಿ ಇಲ್ಲ, ಅವರು ಅವರ ಒಂದು ಏನು ದೇ ಆರ್ ವೆರಿ ಕ್ಲಿಯರ್ ಅಂದ್ರೆ ಬೇಕಿದ್ರೆ ನಾನು ಮದುವೆ ಆಗುದಿಲ್ಲ, ನಾನು ನನ್ನ ಕೆರಿಯರ್ ಓರಿಯೆಂಟೆಡ್, ಅಥವಾ ನಾನು ಮದುವೆ ಆದ್ರೂ ನಾನು ಬೇಕಿದ್ರೆ ಮಗುವನ್ನು ಮಾಡ್ಕೊಳ್ಳೋದಿಲ್ಲ, ಬಟ್ ಐ ಡೋಂಟ್ ಮಿಸ್ ಮೈ ಕೆರಿಯರ್ ಅಂತ ತುಂಬಾ ಕ್ಲಾರಿಟಿ ಇದ್ದವ್ರನ್ನ ಬದಿಗಿರಿಸಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ ಅಂತ ಅನ್ನೋರಿಗೆಲ್ಲ ಸಾಧ್ಯವಾದಷ್ಟು ಬೇಗ ಮದುವೆ ಆಗಿ ಬೇಗ ಮಕ್ಕಳನ್ನ ಒಂದು ಆರೋಗ್ಯವಂತಹ, ನೀವು ದೈಹಿಕವಾಗಿ ಈಗ ಮಗುವನ್ನ ಬೆಳೆಸ್ಲಿಕ್ಕೂ ಸುಮ್ಮ ಸಮಯ ಬೇಕಲ್ವಾ, ಹಾಗಾಗಿ 30-35 ಒಳಗೆ ಮೊದಲ ಗರ್ಭ ಧರಿಸುವಂತಹ ಸಾಧ್ಯತೆ ಇದ್ರೆ ಅದನ್ನ ಬಳಸ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ.
2: ನನ್ಗೆ ಇನ್ನೂ ಒಂದ್ ಅನ್ಸೋದು ಏನಿದೆ ಅಂತ ಕೇಳಿದ್ರೆ, ಹೆಚ್ಚಿನವರು ಈಗ ಸೈನ್ಸ್, ಟೆಕ್ನಾಲಜಿ, ಮೆಡಿಸಿನ್, ಹೆಲ್ತ್ ಸೆಕ್ಟರ್ ಎಲ್ಲ ತುಂಬಾ ಡೆವಲಪ್ ಆಗಿದೆ, ಯಾಕೆ ನಮಗ್ ಮಗು ಆಗಲ್ಲ, ಆಗುತ್ತೆ ಬಿಡು ಅನ್ನೋ ಒಂದ್ ಧೋರಣೆ. ಆ ನಂತರ IVF ನಂತಕ್ಕೆ ಎಲ್ಲರಿಗೂ ಆಗುತ್ತೆ, IVF ಹೋದ್ರೇನೆ ಆಗುತ್ತೆ, ಈ ತರದೊಂದು ಧೋರಣೆ. ಈವನ್ IVF ಬಗ್ಗೆ ಜಾಸ್ತಿ ಮಾಹಿತಿ ಕೊರತೆ ಇರೋದು, ಅಂದ್ರೆ ಈಗ 40 ವರ್ಷಕ್ಕೆ ಹೋಗಿ IVF ಮಾಡ್ಕೊಂಡ್ರೆ ಮಗು ಮಾಡ್ಕೊಳ್ಬಹುದು ಅನ್ನೋ ಅಂತದ್ದು. ಸೊ ಈ ಫರ್ಟಿಲಿಟಿ ಕೂಡ IVF ಸಕ್ಸಸ್ ಆಗ್ಬೇಕಾದ್ರೆ ನಮ್ಮ ಫರ್ಟಿಲಿಟಿ ರೇಟ್ ಕೂಡ ಹೆಂಗಿರ್ಬೇಕು, ಯಾವ ವರ್ಷದೊಳಗೆ ಮಾಡ್ಕೊಂಡ್ರೆ ಒಳ್ಳೇದು, ಈ ತಿಳುವಳಿಕೆ ಕೂಡ ಇರೋದಿಲ್ಲ. ಅಂದ್ರೆ ನಮ್ಮ ಹತ್ರ ದುಡ್ಡಿದೆ, ನಾವ್ ಏನ್ ಕೂಡ ಮಾಡ್ಕೊಳ್ಬಹುದು. ಐಶ್ವರ್ಯ ರೈಗೆ 8 ವರ್ಷಕ್ಕೆ ಮದ್ವೆ ಆಗಿ ಮಗು ಆಯ್ತು, ರಾಣಿ ಮುಖರ್ಜಿಗೆ ಮಗು ಆಯ್ತು, ಶಿಲ್ಪಾ ಶೆಟ್ಟಿಗೆ ಮಗು ಆಯ್ತು, ನಮ್ಗೆ ಯಾಕೆ ಆಗಲ್ಲ, ಈ ತರ ಕಂಪ್ಯಾರಿಸನ್ ಗಳು. ಸೊ ಏನ್ ಮಾಡಬಹುದು ಇಂತ ವಿಷಯಗಳಲ್ಲಿ ಸರ್?
3: ಅಲ್ಲ ಅಂದ್ರೆ ಈಗ ನಾವು ನೋಡಿ, ನಾವು ವೈ ವಿ ಹಾವ್ ಟು ಪುಟ್ ಅವರ್ ಸೆಲ್ಫ್ ಇನ್ ಟು ವೆರಿ ಸ್ಮಾಲರ್ ಗ್ರೂಪ್ ಆಫ್ ಪೀಪಲ್. ಅಂದ್ರೆ ಯಾರೋ ಒಬ್ರಿಗೆ ಆಗಿರ್ತಕ್ಕಂತ ಚಾನ್ಸಿನ ಕಡಿಮೆ ಸಂಖ್ಯೆಯ ಚಾನ್ಸಸ್ ಅಲ್ಲಿ ನಮ್ಮನ್ನ ನಾವು ಯಾಕೆ ರಿಸ್ಕ್ ಹಾಕೊಳ್ಬೇಕು? ಸಾವಿರಾರು ಜನ ಆರಾಮಾಗಿ, ಆರೋಗ್ಯಕರವಾಗಿ, ಖರ್ಚಿಲ್ಲದೆ, ಖುಷಿ ಖುಷಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಅವಕಾಶವನ್ನ ನಾವು ಕಳೆದುಕೊಂಡು, ನಾವು ಬರೀ ಕೆಲವೊಂದು ಸೆಲೆಬ್ರಿಟಿಗಳ ಇವತ್ತು ಅದೊಂದು ಏನಂದ್ರೆ, ಸೆಲೆಬ್ರಿಟಿಗಳು ಏನಾದ್ರು ಮಾಡಿದ್ರೆ ಅದನ್ನು ಫಾಲೋ ಮಾಡುವಂತವ್ರು ಅದ್ ಸಂಖ್ಯೆ ಜಾಸ್ತಿ. ಕೆಲವರು ಏನಂದ್ರೆ ನಾನು ಮದ್ವೆ ಆಗದೆ ಮಕ್ಕಳನ್ನು ಮಾಡ್ಕೊಳ್ತೀನಿ ಅಂತ ಹೊರಡುವಂಥದ್ದು. ಸೊ ಅವರವರ ಚಾಯ್ಸ್ ತರಕ್ಕೆ ಹೊರಟದ್ದು ಅದು ಇವತ್ತು ಮಾಧ್ಯಮಗಳ ಮೂಲಕ ಎಲ್ಲರಿಗೂ ತಲುಪುದ್ರಿಂದ ಇದು ಆಪ್ಷನ್ ಇದೆಯಲ್ಲ ಅನ್ನೋ ರೀತಿ. ಈಗ ಉದಾಹರಣೆಗೆ ಈ ಮಕ್ಕಳು ಹೇಳ್ತಾರಲ್ಲ, ಅವನು 10ನೇ ಕ್ಲಾಸ್ ಪಾಸ್ ಆಗ್ಲಿಲ್ಲ, ಅವನು ಕೋಟ್ಯಾಧಿಪತಿ ಆಗಿಲ್ಲ, ನಾನ್ಯಾಕೆ 10ನೇ ಕ್ಲಾಸ್ ಪಾಸ್ ಮಾಡ್ಕೋಬೇಕು ಅನ್ನೋ ರೀತಿ ಹೊರಡೋದಕ್ಕಿಂತ, ತುಂಬಾ ಅವಕಾಶಗಳು ಇರುವಂತಹ, ನೈಸರ್ಗಿಕವಾಗಿ ಆಗುವಂತಹ ಖರ್ಚು, ಈಗ ಏನೇ ಇರಲಿ, ಟೆಕ್ನಿಕಲ್ ಹೆಲ್ಪ್ ಅಥವಾ ಅಡ್ವಾನ್ಸ್ಡ್ ಮೆಡಿಸಿನಲ್ ಇದರದ್ದು ಹೆಲ್ಪ್ ಎಲ್ಲ ತಕೊಂಡ್ ಮಾಡೋಣ. ಆದ್ರೆ ಅದು ಸುಲಭವಾಗಿ ಇದ್ದಾಗ ಅದನ್ನ ಬಿಟ್ಟು ಯಾಕೆ ಅದಕ್ಕೆ ಹೋಗೋದು? ಅದು ಒಂದು ಕೊನೆಯ ರೆಸಾರ್ಟ್, ನೈಸರ್ಗಿಕವಾಗಿ ಆಗಿಲ್ಲ ಅಂತಂದಾಗ ಅದರ ಸಹಾಯ ತೆಗೆದುಕೊಳ್ಳೋಣ. ಆದ್ರೆ ಅದು ಇದೆಯಲ್ಲ ಅಂತ ಉಳಿದದನ್ನೆಲ್ಲ ಯಾಕೆ ಸಮಯ ಮುಂದೆ ಹಾಕೋದು? ನಿಮ್ಮಲ್ಲೂ ಒಂದು ಇವಾಗ 30 ವರ್ಷದಲ್ಲಿ ನೀವು ಮಗನ ಜೊತೆಗೆ, 35 ವರ್ಷದಲ್ಲಿ ನೀವು ಮಗನ ಜೊತೆಗೆ ಕುಣಿದಾಡಿ ಕುಪ್ಪಳಿಸಿದಂಗೆ, ನಿಮಗೆ 40-45 ಆದಾಗ ನೀವು ಮಗು ಜೊತೆಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಆಗುವ ಸಾಧ್ಯತೆ ಕಡಿಮೆ. ನೀವು 35 ವರ್ಷದಲ್ಲಿ ತಂದೆ ಆದಾಗ 45-50 ವರ್ಷದಲ್ಲಿ ನಿಮ್ಮ ತಂದೆ ಅಜ್ಜ ಆದಷ್ಟು ಸಂತೋಷ ಪಡುವಂತದ್ಕಿಂತ, ನಿಮ್ಮ ತಂದೆ ತಾಯಿಯಂದ್ರು 60-65 ಅವರು ಮೊದಲ ಬಾರಿಗೆ ಅಜ್ಜ ಆಗುವಂತಹ ಸಂತೋಷವನ್ನ ನಾವು ಯಾಕೆ ಮುಂದೆ ತಳ್ಳಬೇಕು? ಅದನ್ನೆಲ್ಲರೂ ಕುಟುಂಬ ಸಹಿತವಾಗಿ ಒಂದು ಮಗು ಮನೆಗೆ ಕಾಲಿಟ್ರೆ ಅದು ಎಲ್ಲರಿಗೂ ಒಂದು ಸಂತೋಷವಾಗುವಂತಹ ಸಾಧ್ಯತೆ ಅಲ್ವಾ? ಸೊ ನಾವು ಮಗುವನ್ನು ಬೆಳೆಸಿ ಒಂದು ನಾವು ಮಧ್ಯ ವಯಸ್ಸಿಗೆ ಬರುವಷ್ಟೊತ್ತಿಗೆ ಮಗುವಿನ ಒಂದು ಏನ ಸಂಪೂರ್ಣ ಆರೋಗ್ಯಕರವಾದಂತಹ ಬೆಳವಣಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುವಂತಹ ವಯಸ್ಸಿನಲ್ಲೇ ಆದ್ರೆ ಒಳ್ಳೇದು. ಈಗ ನನ್ಗೆ 50 ವರ್ಷದಲ್ಲೂ ನಾನು ಹೊಸ ಟೆಕ್ನಾಲಜಿಯಿಂದ ಮಗು ಮಾಡ್ಕೊಳ್ತೇನೆ, 60 ವರ್ಷದಲ್ಲೂ ನಾನು ಮಗುವಿನ ತಂದೆ ಆಗ್ತೇನೆ ಅಂತ ಹೊರಡ್ಬೋದು. ಆದ್ರೆ ಅಷ್ಟೇ ಅಲ್ಲಲ್ಲ, ಮಗು ಮಾಡ್ಕೊಂಡ ತಕ್ಷಣ ನನ್ನ ಜವಾಬ್ದಾರಿ ಮುಗಿದಿಲ್ಲಲ್ಲ. ಆ ಮಗುವಿಗೆ ಒಂದು ಚಂದದ ಬಾಲ್ಯ ಸಿಗ್ಬೇಕು, ಒಂದು ಒಳ್ಳೆಯ ಆರೋಗ್ಯಕರ ಹರಿಹರಿಯ ಸಿಗ್ಬೇಕು, ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಾನು ಗಟ್ಟಿ ಇರಬೇಕಲ್ವಾ? ಸೊ ಈ ರೀತಿ ಕಡಿಮೆ ಅವಕಾಶಗಳು ಇರ್ತಕ್ಕಂತಹ ಸಾಧ್ಯತೆಗಳು ಇದೆ ಅಂತ ಮುಂದೆ ಹಾಕುದು ಬೇಡ. ಅದು ಉಳಿದ ಏನು ಎಫರ್ಟ್ಸ್, ನಾರ್ಮಲ್ ಆಗಿ ಆಗುವಂತ ಎಲ್ಲ ಎಫರ್ಟ್ಸ್ ಮುಗಿದು ಹೇಗೂ ತೊಂದರೆ ಆದ್ರೆ ಅದು ಇದೆ ಅನ್ನುವ ಧೈರ್ಯಕ್ಕಿರ್ಲಿ ಅಂತ ಹೇಳಿ ನನ್ನ ಅನಿಸಿಕೆ.
2: ಓಕೆ, ಈಗ ಈ ಮಾನಸಿಕ ಸಮಸ್ಯೆಗಳು ಬಂಜೆತನದ ವಿಷಯದಲ್ಲಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು, ಇಲ್ಲ ನನಗೆ ಮದುವೆ ಆಗೋದೇ ಇಲ್ಲ ಅನ್ನುವಂತಹ ಹತಾಶಾ ಭಾವನೆ ಇರಬಹುದು, ಗಂಡ ಹೆಂಡತಿ ನಡುವೆ ಇರುವ ಸಾಮರಸ್ಯದ ಕೊರತೆ ಇರಬಹುದು, ಸಮಯದ ಕೊರತೆ ಇರಬಹುದು, ಅಥವಾ ಇವರಿಗೆ ನನಗೀಗ ಸದ್ಯಕ್ಕೆ ಮಗು ಇಂಪಾರ್ಟೆಂಟ್ ಅಲ್ಲಪ್ಪ, ನನ್ನ ಕರಿಯರ್ ಇಂಪಾರ್ಟೆಂಟು, ನನಗೆ ಇಷ್ಟೊಂದು ಸಮಸ್ಯೆ ಸಾಲಗಳಿದ್ದಾವೆ ಅದನ್ನೆಲ್ಲ ಮುಗಿಸ್ಕೋಬೇಕು ಅನ್ನೋ ಪ್ರಯಾರಿಟೀಸ್ ಇರಬಹುದು. ಸೊ ಇದನ್ನೆಲ್ಲ ನಿವಾರಿಸ್ಕೊಳ್ಳೋದು ಹೇಗೆ ಸರ್? ನೀವು ಈ ಕಾರ್ಯಕ್ರಮದಲ್ಲಿ ಏನೊಂದು ಸಲಹೆಯನ್ನ ಇಂಥ ಯೋಚನೆ ಇರುವವರಿಗೆ, ಇದು ಒಂಥರ ಮಾನಸಿಕ ಸವಾಲುಗಳೇ, ಆರೋಗ್ಯದ ಸವಾಲುಗಳು, ಸೊ ಇದಕ್ಕೇನು ಉತ್ತರ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು?
3: ಓಕೆ, ನಾನು ಸ್ವಲ್ಪ ಮದುವೆಕ್ಕಿಂತ ಮುಂಚೆ ಇರ್ತಕ್ಕಂತ ಒಂದು ತಯಾರಿ ಬಗ್ಗೆ ಒಂದು ನಿಮಿಷ ಹೇಳಿ ಮುಂದೆ ಹೋಗ್ತೇನೆ.
2: ಖಂಡಿತ ಸರ್, ಹೇಳಿ ಹೇಳಿ.
3: ಯಾಕೆ ಅಂತಂದ್ರೆ ಮದುವೆ ಅನ್ನುವಂಥದ್ದು ಒಂದು ಮಾನಸಿಕ ಸಿದ್ಧತೆ ಬೇಕು. ಗಡಿಬಿಡಿಯಲ್ಲಿ ಮದುವೆ ಮಾಡಿದ್ರು, ಅಪ್ಪನ ಒತ್ತಾಯಕ್ಕೆ ಮದುವೆ ಆದೆ, ಅಮ್ಮನ ಒತ್ತಾಯಕ್ಕೆ ಮದುವೆ ಆದೆ, ಅನ್ನುವ ರೀತಿಯಲ್ಲಿ ಆದ ಮದುವೆಗಳಲ್ಲಿ ಈ ಸಮಸ್ಯೆಗಳು ಜಾಸ್ತಿ. ಯಾಕೆಂದ್ರೆ ಆ ಮದುವೆಯಲ್ಲೇ ಅವರ ಆಸಕ್ತಿ ಇಲ್ದಾಗ ತನ್ನ ಪತಿ ಅಥವಾ ಪತ್ನಿ ಮೇಲೆ ಅವರಿಗೆ ಒಂದು ಪ್ರೀತಿ, ಗೌರವ, ಒಂದು ಏನೋ ಒಂದು ಪೊಸೆಸಿವ್ನೆ, ಇದು ಒಂದು ಇಷ್ಟ ಬಂದಿರುವುದಿಲ್ಲ. ಹಾಗಾಗಿ ಹಲವಾರು ಬಾರಿ ಏನಾಗುತ್ತಂದ್ರೆ ಅವರ ಒಂದು ಅನ್ಯೂನ್ಯತೆ, ಸಾಮರಸ್ಯದ ಕೊರತೆಯಿಂದಾಗಿ ಅವರಿಗೆ ಮೇಲ್ನೋಟಕ್ಕೆ ಬಂಜೆತನ ಅಂತ ಕಾಣ್ತಿದ್ರು, ಅದು ಆಕ್ಚುಲಿ ಬಂಜೆತನ ಆಗಿರುವುದಿಲ್ಲ. ಈ ರೀತಿಯ ಕೇಸಸ್ ನಾವು ನೋಡ್ತೇವೆ. ಅಂದ್ರೆ ಅವ್ರಿಗೆ ಮಗು ಆಗಿಲ್ಲ ಅಂತ ಮನೆಯಲ್ಲಿ ಜಾತಕ ತೋರಿಸಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇರ್ತಾರೆ ಎಷ್ಟೋ ವರ್ಷಗಳು. ಆದ್ರೆ ಆಕ್ಚುಲಿ ನೋಡಿದ್ರೆ ಅವರು ಮದುವೆ ಆಗಿ ಮೂರ್ನಾಲ್ಕು ವರ್ಷಗಳು ಕೂಡ ಗಂಡ ಹೆಂಡತಿ ರೀತಿಯಲ್ಲಿ ಅವರು ಬದುಕೇ ಇರುವುದಿಲ್ಲ. ಅಂದ್ರೆ ಅವರಲ್ಲಿ ಈ ಇಂಟರ್ ಕೋರ್ಸ್ ಆಗೇ ಇರುವುದಿಲ್ಲ. ಯಾಕೆ ಅಂತಂದ್ರೆ ಆರಂಭದಲ್ಲಿ ಅಯ್ಯೋ ನನಗೆ ಇಷ್ಟ ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು, ಐ ನೀಡ್ ಮೈ ಟೈಮ್, ಐ ನೀಡ್ ಮೈ ಸ್ಪೇಸ್ ಅಂತ ಹೇಳಿ ಅದನ್ನು ಮುಂದೆ ಹಾಕಿ ಹಾಕಿ ಹಾಕಿ ಕಡೆಗೆ ಏನಾಗಿರುತ್ತಂದ್ರೆ ಅವ್ರಿಗೆ ಈ ಗಂಡ ಹೆಂಡತಿಯಲ್ಲಿ ಒಂದು ಲೈಂಗಿಕ ಜ್ಞಾನ ಇಲ್ಲದಂತಹ ದಂಪತಿಗಳಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಯಾರು ಮುಂದುವರಿಬೇಕು, ಲೈಂಗಿಕ ಕ್ರಿಯೆಯಲ್ಲಿ ಯಾರು ಇನಿಷಿಯೇಟ್ ಮಾಡಬೇಕು ಅನ್ನೋ ವಿಚಾರಣೆ ಬಂದೋಗ್ಬಿಡುತ್ತೆ. ಸೊ ಇಲ್ಲ ಗಂಡಸಾಗಿ ಅವನೇ ಮಾಡಬೇಕು, ಇಲ್ಲ ನಾನು ಯಾವಾಗ್ಲೂ ಅವಳ ಹತ್ರ ಹೋದ್ರು ಅವಳು ಇಷ್ಟನೇ ತೋರಿಸೋದಿಲ್ಲ, ಅವಳು ಯಾವಾಗ್ಲೂ ಸಿಟ್ಟು ಮಾಡ್ತಾಳೆ ಅಂತೇಳಿ ಅವನು ಬೇಸರ ಮಾಡ್ಕೊಂಡು ಅವನು ದೂರ ಉಳಿಯುವಂಥದ್ದು. ಅಲ್ಲ ನಾನು ಇನಿಷಿಯಲ್ ಡೇಸ್ ಅಲ್ಲೇನೋ ಸಿಟ್ಟು ಮಾಡ್ತಾ ಇದ್ದೆ, ಈಗ ನಾನು ಚೆನ್ನಾಗಿರ್ತೇನೆ, ಈಗ ಅವನ ಹತ್ರನೇ ಬರೋದಿಲ್ಲ ಅನ್ನುವಂತಹ ಹಲವಾರು ಸಾಮರಸ್ಯ ಕೊರತೆ ಇರತಕ್ಕಂತಹ ಮದುವೆಗಳನ್ನ ನಾವು ನೋಡ್ತೇವೆ. ಹಾಗಾಗಿ ತಂದೆ ತಾಯಿಗಳು ಏನ್ ಮಾಡ್ಬೇಕಂದ್ರೆ ಮಕ್ಕಳ ಮಾನಸಿಕವಾಗಿ ಸಿದ್ಧತೆ ಇದ್ದಾರೆ, ಎರಡನೇದು ಆ ಪತಿ ಅಥವಾ ಪತ್ನಿಯನ್ನ ಮಾನಸಿಕವಾಗಿ ಒಪ್ಕೊಂಡಿದ್ದಾರ, ಈ ವಿಚಾರಗಳ ಬಗ್ಗೆ ಅವರು ಮನಸ್ಥಿತಿ ಫಸ್ಟ್ ತಯಾರಿ ನಡೆಸ್ಕೊಳ್ಬೇಕು. ಇದು ಫರ್ಟಿಲಿಟಿಗೆ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ತಾನು ಇಷ್ಟಪಟ್ಟಂತ ವ್ಯಕ್ತಿ, ತಾನು ಇಷ್ಟಪಟ್ಟಂತ ಪತಿ ಅಥವಾ ಪತ್ನಿ ಜೊತೆಗೆ ಅವರು ದೈಹಿಕವಾಗಿ ಸೇರೋದ್ರ ಜೊತೆಗೆ ಮಾನಸಿಕವಾಗಿ ಕೂಡ ಅವರು ಸೇರಿದಾಗ, ಯಾಕಂದ್ರೆ ಈ ಮಿಲನ ಅನ್ನುವಂಥದ್ದು ದೈಹಿಕವಾಗಿ ಮಾತ್ರ ಅಂತ ತೆಗೆದುಕೊಳ್ಳಿಕ್ ಆಗುದಿಲ್ಲ, ಮಾನಸಿಕವಾಗಿರುತ್ತೆ, ಅದೊಂದು ಆಧ್ಯಾತ್ಮಿಕ ಕ್ರಿಯೆ ಅಂತ ಹೇಳ್ತಾರೆ, ಅದೊಂದು ಏನೋ ತಾವು ಇಷ್ಟಪಟ್ಟಂತ ವ್ಯಕ್ತಿ ಜೊತೆಗೆ ಆಗುವಂತ ಸಂಬಂಧ ಅದು ಈ ಫರ್ಟಿಲಿಟಿಗೆ ತುಂಬಾ ಪೂರಕವಾದಂತಹ ದೈಹಿಕ ಬದಲಾವಣೆಗಳು, ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಅದು ಸರಿಪಡಿಸುತ್ತೆ. ಈ ಒಂದು ಸಿದ್ಧತೆ ಆಗಿರೋದ್ರಿಂದ ಇನ್ನು ಮುಂದೆ ಏನಾಗುತ್ತೆ, ಆವಾಗ ಇಷ್ಟಪಟ್ಟ ವ್ಯಕ್ತಿಗೋಸ್ಕರ ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಈಗ ನಾನು ಎಲ್ಲ ಸಾಲಗಳೆಲ್ಲ ತೀರಿಸ್ಬಿಡ್ತೀನಿ, ಇಬ್ರು ಸೇರಿಸಿ ಏನಾದ್ರು ಮಾಡೋಣ, ನಾನು ಈಗ ಕೆರಿಯರ್ ಓರಿಯೆಂಟೆಡ್, ನಾನು ಕೆರಿಯರ್ ಬಿಟ್ಟು ನಾನು ಮಗು ಮಾಡ್ಕೊಳಕ್ಕೆ ತಯಾರಿಲ್ಲ, ಅವ್ರು ಯಾರ ಮಾತು ಕೇಳ್ತಾ ಇರೋದಿಲ್ಲ. ಈ ಒಂದು ಹೊಂದಾಣಿಕೆ ಬಂದ್ಮೇಲೆ ಏನಾಗುತ್ತೆ, ಸರಿ ನಿನ್ನ ಕೆರಿಯರ್ ಆಮೇಲೆ ಈಗ ನಾನು ಈಗ ಬ್ರೇಕ್ ತಕೋ, ಮತ್ತೆ ನೀನು ಮುಂದುವರಿಲಿಕ್ಕೆ ಮಗುವನ್ನ ನೋಡ್ಕೊಳ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಂತ ನೀನು ಮತ್ತೆ ಮುಂದುವರಿಯುವಂತೆ ಅನ್ನೋ ಒಂದು ಡಿಸ್ಕಷನ್ ಬರುತ್ತೆ. ಈ ಪತಿ ಪತ್ನಿಯರಲ್ಲಿ ಈ ಒಂದು ಆರೋಗ್ಯಕರವಾದಂತಹ ಸಂವಹನ, ಕಮ್ಯುನಿಕೇಶನ್ ಇಲ್ಲ, ಒಬ್ರ ಮೇಲೊಬ್ಬರಿಗೆ ಗೌರವ ಇಲ್ಲ ಅಂದಾಗ ಏನಾಗುತ್ತೆ, ನಾನು ಬಿಟ್ಟು ಕೊಡೋದಿಲ್ಲ, ನಾನು ಕೆಲಸ ಬಿಡೋದಿಲ್ಲ, ನಾನು ಬಿಸ್ನೆಸ್ ಮಾಡ್ಕೊಳ್ಳೋವರೆಗೂ ನಾನು ಮನೆಗೆ ಬರೋದಿಲ್ಲ, ನಾನು ವಿದೇಶದಲ್ಲೇ ಕೂತಿರ್ತೇನೆ ಅನ್ನೋ ರೀತಿ ಒಂದು ಹಠ ಬಂದೋಗ್ಬಿಡುತ್ತೆ. ಅಥವಾ ನಾನು ಇಷ್ಟಪಟ್ಟಂತಹ ಹುಡುಗ ಇವನಲ್ಲ ಅನ್ನೋ ಕಾರಣಕ್ಕೆ ಆಕೆ ಮಾನಸಿಕವಾಗಿ ಸಿದ್ಧತೆ ಆಗದೆ ಸೇರದೆ ಇರುವಂತದ್ದು, ನಾನು ಇಷ್ಟಪಟ್ಟಂತಹ ಹುಡುಗಿ ಇವಳಲ್ಲ, ನನಗೆ ಇವಳು ಗೌರವ ತೋರಿಸುದಿಲ್ಲ, ನನಗೆ ಇವಳು ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಹೇಳಿ ಆತ

0: ಆಯ್ತು, ನಿಮ್ಮ 45 ದಾಟಿ ಅಯ್ಯೋ ಈಗ ನಾನು ಮಗು ಮಾಡ್ಕೊಳಕ್ ಸಿದ್ಧ ಇದ್ದೇನೆ ಅಂತಂದ್ರೆ, ಆಗ ಒಂದು ವಯೋಸಹಜವಾದ ಬದಲಾವಣೆಗಳಿಂದಾಗಿ ನಿಮ್ಗೆ ಸಾಧ್ಯತೆ ಆಗದೆ ಹೋದಾಗ ಏನಾಗುತ್ತಂದ್ರೆ ಮತ್ತೆ ಒಂದು ಗಿಲ್ಟ್ ರಿಗ್ರೆಟ್ ನಿಮ್ಮನ್ನ ಕಾಡಬಹುದು. ಸೊ ಹಾಗಾಗಿ ಯಾವುದು ನಮ್ಮ ಕೈಯಲ್ಲಿದೆ ಅದನ್ನ ಯಾವತ್ತೂ ಮಾಡ್ಕೊಳ್ಬಹುದು, ಯಾವುದು ನಮ್ಮ ಕೈಯಲ್ಲಿಲ್ಲ ಅದನ್ನ ನಾವು ಈಗ ಒಪ್ಕೊಳ್ಬೇಕಾಗಿದೆ. ಸೊ ವಯಸ್ಸು ನಮ್ಮ ಕೈಯಲ್ಲಿಲ್ಲ, ಸಮಯ ನಮ್ಮ ಕೈಯಲ್ಲಿದೆ, ಅದನ್ನ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಈಗ ಅದು ಅಗತ್ಯ ಐತೆ ಇದೆ. ಹೌದು, ನನಗೆ ಕೆರಿಯರ್ ಇಂಪಾರ್ಟೆಂಟ್, ಸಾಲ ಕಟ್ಟೋದು ಇಂಪಾರ್ಟೆಂಟ್, ಮನೆ ಕಟ್ಟೋದು ಇಂಪಾರ್ಟೆಂಟ್, ಗಾಡಿ ತಕೊಳ್ಳೋದು ಇಂಪಾರ್ಟೆಂಟ್, ಆದ್ರೆ ಅದೆಲ್ಲ ಮಾಡ್ಲಿಕ್ಕೆ ನಂತರ ಕೂಡ ಅವಕಾಶ ಇದೆ. ಸೊ ಇವೆರಡರ ಒಂದು ಸಾಧ್ಯತೆಗಳ ಮೇರೆಗೆ ನಾವು ಈ ದಾಂಪತ್ಯಕ್ಕೆ ಮತ್ತು ಮಗುವನ್ನ ಪಡೆಯುವಂತಕ್ಕೆ ಆದ್ಯತೆಯನ್ನ ಕೊಡುವುದಾದ್ರೆ ಅದು ನಮ್ಗೆ ಒಳ್ಳೆಯದು ಅಂತ ಅನ್ಸುತ್ತೆ.
1: ಸೂಪರ್ ಆಗಿ ಹೇಳಿದ್ರೆ ಸರ್, ನಿಜವಾಗ್ಲು ಇದಿಷ್ಟು ಫಾಲೋ ಮಾಡಿದ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೊಂದು ನನಗೂ ವೈಯಕ್ತಿಕವಾಗಿ ಯಾವಾಗ್ಲೂ ಅನ್ಸೋದೇನಂದ್ರೆ, ಗಂಡ ಹೆಂಡತಿ ಜೊತೆಯಾಗಿ ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ಖುಷಿಯಲ್ಲಿ ಒಂದು ಚಂದದ ಮಗು ಹುಟ್ಟುತ್ತೆ ಅಂತ.
0: ಖಂಡಿತ, ಕೆಲವೊಂದ್ಸರಿ ಏನಂದ್ರೆ ಈ ನಂದು ಪರ್ಸನಾಲಿಟಿ ಹೋಗ್ಬಿಡುತ್ತೆ, ಮದ್ವೆ ಆದ್ಮೇಲೆ ನಾನು ಇರುವಂತ ಒಂದು ಕೆರಿಯರ್ ಅಲ್ಲಿ ನನ್ಗೆ ಇಂಪಾರ್ಟೆನ್ಸ್ ಹೋಗ್ಬಿಡುತ್ತೆ, ನನ್ನ ಅಂದ ಚಂದ ಕಡಿಮೆ ಆಗ್ಬಿಡುತ್ತೆ ಅನ್ನುವ ಆತಂಕ ಕೂಡ ಖಂಡಿತ ಬೇಡ. ಯಾಕಂದ್ರೆ ಇವತ್ತು ಮಗು ಆದ್ಮೇಲೆ ನಿಮ್ಮಲ್ಲಿ ಆಗುವಂತಹ ಒಂದು ಮಾನಸಿಕ ಬದಲಾವಣೆ ಏನಿದೆ, ಎಷ್ಟೋ ಜನ ಮಕ್ಕಳಾದ್ಮೇಲೆ ಅವರ ಒಂದು ತಾಳ್ಮೆ, ಅವರ ವ್ಯಕ್ತಿತ್ವ, ಅವರ ಒಂದು ಮೆಚ್ಯೂರಿಟಿ, ಇದೆಲ್ಲ ತುಂಬಾ ಬದಲಾವಣೆಗಳು ಬರುತ್ತೆ. ಹಾಗಾಗಿ ದ ಚಿಲ್ಡ್ರನ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ಸೊ ಮದ್ವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಕೆಲಸ ಸರಿದೂಗಿಸುವಂತಹ ಒತ್ತಡ ಜಾಸ್ತಿ ಆಗುತ್ತೆ ಖಂಡಿತ, ಇಲ್ಲ ಅಂತಲ್ಲ. ಆದ್ರೆ ನಾವೇನೋ ಒಂದು ಭಯಗಳಲ್ಲಿದ್ದೀವಿ, ಮಕ್ಕಳಾಗ್ಬಿಟ್ರೆ ನನ್ನ ಸಂತೋಷಕ್ಕೆ ಅಡ್ಡಿ ಬರುತ್ತೆ, ನಾನು ಈಗಿರುವ ಕೆರಿಯರ್ ಅಲ್ಲಿ ಹಿಂದೆ ಬಿದ್ಬಿಡ್ತೇನೆ, ಖಂಡಿತವಾಗಿ ಆ ಭಯ ಬೇಡ.
1: ಸೂಪರ್ ಸರ್, ತುಂಬಾ ಲೈಕ್ ಹೇಳ್ರಿ ನೀವು. ಆಕ್ಚುಲಿ ಈ ಬಂಜೆತನಕ್ಕೆ ಬರೀ ಮದ್ದು ತಕೊಂಡ್ರೆ ಸಾಧ್ಯ ಇಲ್ಲ ಮಗು ಬಪ್ಪಕ್ಕೆ, ಅಂದ್ರೆ ಮಗು ಆಪಕ್ಕೆ. ಬಟ್ ಏನು ಸಾಧ್ಯತೆ ಅಂತ ಕೇಳಿದ್ರೆ, ನಮ್ಮ ಮನಸ್ಸನ್ನ ಎಷ್ಟು ಪ್ರಫುಲ್ಲವಾಗಿ ಇಟ್ಕೊಂತೋ, ದಟ್ ಟು ಇಂಟರ್ ಕೋರ್ಸ್ ಮಾಡೋ ಟೈಮ್ ಇರ್ಬೋದು, ಅಥವಾ ಗಂಡ ಹೆಂಡತಿ ಒಟ್ಟಿಗೆ ಇರೋ ಸಂದರ್ಭ ಇರ್ಬೋದು, ಆದಷ್ಟು ಔಟಿಂಗ್ ಹಾಪುದ, ಬೇರೆ ಬೇರೆ ಸ್ಥಳಗಳಿಗೆ ಹಾಪುದ, ಸ್ಥಳ ಚೇಂಜ್ ಆದಂಗೂ ನಮ್ಮ ಖುಷಿ ಜಾಸ್ತಿ ಆತ ಹೊತ್ತ. ಸೊ ಇಂಥವುಗಳನ್ನೆಲ್ಲ ನಾವು ಜಾಸ್ತಿ ಮಾಡ್ಕೊಂಡಷ್ಟು ಮಗು ಆಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೇನೋ ಅನ್ನೋದು ನಾನು ಆಚೆಚೆ ಕಂಡ್ಕೊಂಡಂತ ಸತ್ಯ ಇದು. ಸೊ ಇದು ನಿಜ ಇರ್ಬೋದು ಅಂತ ನಾನು ಅನ್ಕೋತೀನಿ.
0: ಖಂಡಿತ ಖಂಡಿತ, ಯಾಕಂದ್ರೆ ನಾನು ನನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದ್ದೆ ಏನಂದ್ರೆ, ಹೂವಿನ ಹಾಸಿಗೆ ಮೇಲೆ ಮುಳ್ಳನ್ನು ಚೆಲ್ಲದಿರಿ ಅಂತೇಳಿ. ಅಂದ್ರೆ ಅವರ ಹಾಸಿಗೆಗೆ ಹೋಗುವಾಗ ಇದೆಲ್ಲ ಟೆನ್ಷನ್ ಇಟ್ಕೊಂಡು, ಅಯ್ಯೋ ನಮ್ಮ ಮಗು ಆಗಿಲ್ಲ, ನನ್ಗೆ ಇವತ್ತು ಫಂಕ್ಷನ್ ಅಲ್ಲಿ ಕೇಳಿದ್ರು, ನನಗೆ ನಿಮ್ಮ ತಾಯಿ ನನಗೆ ತೊಂದರೆ ಹೇಳ್ತಾ ಇದ್ದಾರೆ, ನಿಮ್ದು ತೊಂದರೆ ಇಟ್ಕೊಂಡು ನನ್ ಮೇಲೆ ಯಾಕಾಗ್ತಾ ಇದ್ದೀರಿ, ನಾನ್ ನಾಳೆ ಎಲ್ರಿಗೂ ಹೇಳ್ತೀನಿ ನಿಮ್ ತೊ. ಸೊ ಈ ರೀತಿ ಎಲ್ಲ ಜಗಳಗಳು, ಮಾತುಕತೆಗಳು, ಇದೆಲ್ಲದನ್ನ ಇಟ್ಕೊಂಡು ಅವರು ಮಿಲನ ಮಾಡುವಾಗ ಖಂಡಿತವಾಗಿ ಅವರ ಸಂತೋಷನ ತಾವೇ ದೂರ ಮಾಡ್ಕೊಂಡಂಗೆ ಆಗುತ್ತೆ. ತಿಳಿದಂತವ್ರು ಏನ್ ಹೇಳ್ತಾರಂದ್ರೆ, ಮಿಲನ ಅಂತಂದ್ರೆ ಕೇವಲ ನಮ್ಮ ಆಸೆಯನ್ನ ನೆರವೇರಿಸ್ಕೊಳ್ಳುವಂತ, ಇಟ್ಸ್ ನಾಟ್ ಜಸ್ಟ್ ಡಿಸೈರ್. ಅದು ಒಂದು ಒಂದು ಶ್ರದ್ಧೆಯಿಂದ ಇರುವಂತಹ ಒಂದು ಪೂಜೆಗೆ ಸಮಾನವಾಗಿ ಹೋಲಿಸುವಂತಹ ಒಂದು ಕ್ರಿಯೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಒಂದು ವ್ಯಕ್ತಿ ಬಗ್ಗೆ ನಮ್ಗೆ ಮಾನಸಿಕವಾಗಿ ಅವ್ರ ಮೇಲೆ ಒಂದು ಗೌರವ ಮೂಡಿ, ಆ ವ್ಯಕ್ತಿಯನ್ನ ನಾನು ಇಷ್ಟಪಟ್ಟು ಸೇರುವುದಿದೆಯಲ್ಲ, ಅದು ಒಂದು ಸಂಪೂರ್ಣವಾದಂತಹ ಮಿಲನ. ಅದು ಹೆಚ್ಚಾದಷ್ಟು ಈ ಬಂಜೆತನ, ಮಾನಸಿಕ ಕಾರಣಗಳಿಂದ ಆಗ್ತಾ ಇರ್ತಕ್ಕಂತಹ ಬಂಜೆತನ ಸಂಖ್ಯೆ ಕಡಿಮೆ ಆಗ್ಬಹುದು ಅಂತ ಅನ್ಸುತ್ತೆ.
1: 100% ಸರಿಯಾಗಿ ಹೇಳಿದ್ರಿ ಸರ್. ಈ ಮಾತುಗಳು ಬಹುಶಃ ನಮ್ಮ ಕೇಳುಗರಿಗೆ ಸ್ವಲ್ಪ ಅವರ ಹೃದಯಕ್ಕೆ, ಮನಸ್ಸಿಗೆ, ಮೆದುಳಿಗೆಲ್ಲ ಇಳಿದ್ರೆ ಖಂಡಿತವಾಗ್ಲೂ ಬಂಜೆತನಕ್ಕೊಂದು ಒಳ್ಳೆ ಮದ್ದಾತ್ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಟೆಲಿಫೋನಿಕ್ ಇಂಟರ್ವ್ಯೂ ಇದು. ನೀವು ಅಷ್ಟು ಬ್ಯುಸಿ ಇದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಟೆಲಿಫೋನ್ ಮೂಲಕ ಇದು ಒಳ್ಳೆ ಸಂದರ್ಶನ ಕೊಟ್ರಿ. ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಬಂಜೆತನವನ್ನ ತಡೆಗಟ್ಟಲಿಕ್ಕೆ ಅಥವಾ ಅದರ ನಿವಾರಣೆಗೆ ಅಂಬುದ್ರ ಬಗ್ಗೆ ತುಂಬಾ ಲೈಕ್ ಮಾತಾಡ್ರಿ ಸರ್. ಧನ್ಯವಾದಗಳು ನಿಮ್ಗೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಈ ಕಾರ್ಯಕ್ರಮ ಕೇಳಿಸ್ಕೊಂಡಂತಹ ಎಲ್ಲ ಆತಂಕ ಇರತಕ್ಕಂತಹ ಎಲ್ಲ ದಂಪತಿಗಳು, ಆದಷ್ಟು ಬೇಗ ನಿಮ್ಮ ಬಂಜೆತನ ದೂರವಾಗಿ ನೀವು ಆ ಮಗುವನ್ನ ಪಡೆಯುವಂತಹ ಸಂತೋಷದ ಪೋಷಕರಾಗ್ಲಿ ಅಂತ ಹಾರೈಕೆ. ನಮಸ್ಕಾರ.
1: ಬೇಗ ಗುಡ್ ನ್ಯೂಸ್ ಸಿಕ್ಲಿ ಅಂದಲಿ ಅಲ್ದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೇಂತ ಇಪ್ಪದ ರೇಡಿಯೋ ಕುಂದಾಪುರ. ಇಷ್ಟೊತ್ತರಿಗೆ ನಮ್ಮೊಟ್ಟಿಗೆ ಮಾತಾಡಿದ್ದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು, ಪ್ರಸಿದ್ಧ ಮಾನಸಿಕ ಆರೋಗ್ಯ ತಜ್ಞರು ಮತ್ತು ಬರಹಗಾರರು. ಎಷ್ಟೋ ಪುಸ್ತಕಗಳನ್ನ ಮನಸ್ಸಿನ ಬಗ್ಗೆ, ಮಕ್ಕಳ ಬಗ್ಗೆ, ಪೇರೆಂಟಿಂಗ್ ಬಗ್ಗೆ, ನಮ್ಮ ನಿಮ್ಮೆಲ್ಲರ ಬಗ್ಗೆ ಬರೆದವರು. ಸೊ ತುಂಬಾ ಚಂದ ಮಾತಾಡಿದ್ರು ಈ ಸಪ್ತಾಹ.

0: ಬಂಜೆತನ ನಿವಾರಣೆ ಅಥವಾ ಬಂಜೆತನ ತಡೆಗಟ್ಟುವಿಕೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಈ ಸಪ್ತಾಹದ ಈ ಸಂಚಿಕೆಯನ್ನ ಕೇಂದ್ರ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾವು ಹೋಯ್ಬತ್ತೋ. ನೀವು ಕೇಂದ್ರ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
1: ಹಾ ಶ್ವೇತಾ, ಮತ್ತೆ ಪಿಯು ಆರ್ ಮೇಲೆ ಎಂತ ಮಾಡ್ಕನ್ಕೊಂಡಿದೆ?
2: ನಾನು ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
1: ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. BA, BCOM, BBA, BCA ಮತ್ತೆ BSc ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
1: ಹೌದು ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
2: ನೀನು ಬರ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
0: ಪ್ರಿಯ ಕೇಳುಗರೆ, ಈಗ ಕೇಳಿ ಒಂದು ಜನಪದ ಗೀತೆ. ಯಾಕೋ ನಗುತಿ ಓ ಮನುಜ, ಹಾಡ್ತಾರೆ 6ನೇ ತರಗತಿಯ ಪುಟಾಣಿ ಸ್ಪಂದನ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಮ್ಮ ನೀವೆಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದ್ರು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಎಷ್ಟು ಹಠ ಮಾಡ್ತಿದ್ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ?
2: ಅಮ್ಮ ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು.
1: ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ಕ ಮಗ, ಅಪ್ಪ ಏನ್ ಹತ್ರ ಮಾತಾಡ್ತೆ?
2: ಯಾವ ಕಾಲೇಜ್ ಹೇಳ?
1: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಅಂತ ಹೇಳೋ ಮುಂಚೆ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ನಮ್ಮ ರೇಡಿಯೋ ಕುಂದಾಪುರ. ಹಾಗೆ ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಇಪ್ಪರಂದ್ರೆ ಅಚ್ಚ ಕುಂದಾಪುರ. ಆದ್ರೆ ಇಪ್ಪುದೀಗ ಬೆಂಗಳೂರಲ್ಲಿ, ಈಗ ಅಲ್ಲ, ಆಲ್ಮೋಸ್ಟ್ 40 ವರ್ಷ ಆಯ್ತೇನೋ. ತೊಲ್ಲೂರಿಂದ ಬೆಂಗಳೂರಿಗೆ ಹೋದವರು ಯೂಶ್ವಲಿ ನಮ್ಮಲ್ಲಿ ಆ ಟೈಮಲ್ಲಿ ನಂಬದಿಂದ ಬೆಂಗಳೂರಿಗೆ ಎಂತ ಹೋದ್ರಕ್ಕೆ ಏನ್ರು ಹೋಟ್ಲಿಗೆಲ್ಲ ಹೋತಿದ್ದೇನೆ ಅಲ್ದಾ. ಆದ್ರೆ ಇವ್ರು ಹೋದದ್ದು ಬೇರೆ ಪರ್ಪಸ್ಗೆ, ಅದೆಲ್ಲ ಹ್ಯಾಂಗಂತ ಕೆಂಬಕ್ಕಿತ್ತ. ಆ ಪರ್ಪಸ್ ಯಾವ್ದಕ್ಕೆ ಅಂದ್ರೆ ಸಿನಿಮಾಕ್ಕೆ, ಸಿನಿಮಾ ರಂಗದಲ್ಲಿ ನಾನು ಪಳಗ್ಬೇಕು ಅಂತೇಳಿ ಹೋದಾರ. ಅಥವಾ ಅದರಿಂದ ಬೇರೆ ಪರ್ಪಸ್ ಇತ್ತೋ ಅದನ್ನ ನಾನು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಕೇಂಬಾ. ಇವ್ರು ಯಾರು, ಇವರ ಸಿನಿಮಾ ಜರ್ನಿ, ಕಾಶಿನಾಥ್ ಅವ್ರ ಜೊತೆ, ಉಪೇಂದ್ರ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು, ತಾವೇ ಸ್ವತಃ ನಿರ್ದೇಶಕರಾದವರು, ನಿರ್ಮಾಪಕರಾದವರು, ಜೊತೆಗೆ ರಾಜ್ಯ ಪ್ರಶಸ್ತಿ ಸ್ವರ್ಣ ಪದಕವನ್ನ ಗೆದ್ದುಕೊಂಡವರು ಸಿನಿಮಾಕ್ಕೆ, ಅವ್ರ ಬಗ್ಗೆ ನಾವೀಗ ಮಾತಾಡಕ. ಯಾರಪ್ಪ ಇವರು ಅಂದ್ರೆ, ನನ್ ಅದರ್ ದ್ಯಾನ್ ರಾಜು ಕೊಠಾರಿ ಅವರು, ರಾಜೀವ್ ಕೊಠಾರಿ ಅವರು, ಶ್ರೀರಾಜ್ ಕೊಠಾರಿ ಅವರು, ಮೂರ್ ಹೆಸರು ಇವರಿಗೆ. ನೀವು ಅವ್ರನ್ನ ರಾಜು ಅಂತಾನು ಕರಿಬಹುದು, ರಾಜೀವ್ ಅಂತಾನು ಕರಿಬಹುದು, ಶ್ರೀರಾಜ್ ಅಂತಾನು ಕರಿಬಹುದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
4: ಸೂಪರ್.
3: ಸೂಪರ್, ಐ ಲೈಕ್ ಇಟ್. ಓಕೆ, ಈಗ ನನ್ಗೊಂದ್ ಪ್ರಶ್ನೆ ಅಂತ ಗೊತ್ತಿತ್ತ, ನಾನು ಆಗ ಶುರು ಮಾಡ್ತೀನಿ ಹೇಳಿದ್ರೆ, ಯೂಶ್ವಲಿ ನಂಬದಿರಲ್ಲ ಆಗ 40 ವರ್ಷದ ಹಿಂದೆಲ್ಲ ಬೆಂಗಳೂರಿಗೆ ಹೋತ್ರಂದ್ರೆ ಹೆಚ್ಚಾಗಿ ಒಂದು 5ನೇ ಕ್ಲಾಸ್, 6ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್, 3ನೇ ಕ್ಲಾಸ್ ಓದ್ಕೊಂಡ ಮನೆಯ ಕಡು ಬಡತನದ ಪರಿಸ್ಥಿತಿಯಿಂದ ಬೆಂಗಳೂರಿಗೋ ಬೊಂಬಾಯಿಗೋ ಹೋಟ್ಲಿಗೆ ಹೋಪಾರ, ಹೌದಲ್ಲ? ಆದ್ರೆ ನೀವು ಹೋದ ಪರ್ಪಸ್ ಬೇರೆ ಇತ್ತು, ಅಥವಾ ನೀವು ಹೋಟ್ಲಿಗೆ ಹೋದವರು ಇಲ್ಲಿಗೆ ಸಿನಿಮಾ ರಂಗಕ್ಕೆ ಬಂದ್ರೆ ಹ್ಯಾಂಗ್ ಸರ್? ಒಂಚೂರು ಹೇಳಿ ಕಂಬ.
4: ಅಲ್ಲ, ಆಗಿನ ಕಾಲ ತೀರಾ ಬಡತನದ ಕಾಲವೆ. ಬಾಲ ಕಾರ್ಮಿಕನಾಗಿ ನಾನು ಒಂದಷ್ಟು ಕೆಲಸಗಳೆಲ್ಲ ಮೊದಲೇ ಮಾಡಿದ್ದೆ.
3: ಎಲ್ಲಿ ಮಾಡಿರಿ? ಬೆಂಗಳೂರಾಗ?
4: ಹೈದರಾಬಾದ್.
3: ಹೈದರಾಬಾದಾಗ? ಓಕೆ.
4: ಹಾ, ಬಾಲ ಕಾರ್ಮಿಕನಾಗಿ ಕೆಲಸ ಮಾಡಿದಾಗ್ಲೇ ಆಗ್ಲಿ ಒಂಥರ ಈ ಜೀತ ಪದ್ಧತಿ ಬಗ್ಗೆ ಎಲ್ಲ ಒಂದಷ್ಟು ಹೋರಾಟದ ಮನೋಭಾವ ಆ ಬಾಲ್ಯದಲ್ಲೇ ಬೆಳೀತು ನನಗೆ.
3: ಓಕೆ. ಹಾ,
4: ಅದಾದ್ಮೇಲೆ ಬೆಂಗಳೂರಿಗೆ ಹೋದವನು ನಾನು ತೀರಾ ಶ್ರೀಮಂತಿಕೆಯಿಂದ ಹೋದವನಲ್ಲ. ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ, ಸಂಜೆ ಹೊತ್ತಿಗೆ ನಮ್ಮ ರಂಗಭೂಮಿಯ ಕಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಬೆಂಗಳೂರು ಟೌನ್ ಹಾಲಲ್ಲಿ. ಹಾಗೆ ನೊಂದ ಕಾರ್ಮಿಕರ ಧ್ವನಿಯಾಗಿ ಕಾರ್ಮಿಕ ಸಂಘ ಸಂಘಟನೆಯಲ್ಲಿ ಹೋರಾಟಗಳು ಮಾಡ್ತಿದ್ದೆ. ಅದೇ ಕಾರ್ಮಿಕ ಸಂಘಟನೆಯದು ಒಂದು ನಾಟಕ ತಂಡ ಇತ್ತು, ಅದರಲ್ಲಿ ಒಂದು ಅರಾಜಕೀಯ ಅಂತ ನಾಟಕ. ಆ ಅರಾಜಕೀಯ ನಾಟಕದಲ್ಲಿ ಮೊಟ್ಟ ಮೊದಲನೇ ಸಾರಿಗೆ ನಾನು ಬಣ್ಣ ಹಚ್ಚಿದ್ದು ಬೆಂಗಳೂರು ಟೌನ್ ಹಾಲಲ್ಲಿ. ಒಂದು ರುದ್ರ ಅಂತೇಳಿ ಒಂದು ವಿಲನ್ ಪಾತ್ರ. ಅಷ್ಟು ದೊಡ್ಡ ಪಾತ್ರ ಕೊಡುವುದಕ್ಕೆ ನಿರ್ದೇಶಕರಿಗೂ ಧೈರ್ಯ ಇರಲಿಲ್ಲ, ಇವ್ನು ಮಾಡ್ತಾ ಇಲ್ಲ ಅಂತೇಳಿ. ನನಗೂ ಧೈರ್ಯ ಇರಲಿಲ್ಲ, ಬಟ್ ಎಲ್ಲರೂ ಒತ್ತಾಯಕ್ಕೆ ಒಪ್ಪಿಕೊಂಡೆ. ನಾಟಕ ಶುರುವಾಯ್ತು. ಒಂದು ಸನ್ನಿವೇಶದಲ್ಲಿ ಡೈಲಾಗ್ ಮರ್ತೋಯ್ತು. ಮರ್ತೋಯ್ತು ಹೇಗೆ ಅಂತೇಳಿದ್ರೆ, ಒಂದು ಮಿನಿಸ್ಟರ್ ಚೆನ್ನಪ್ಪನ ತಮ್ಮ ಇವನು, ಎಲ್ಲ ಅಣ್ಣನಿಗೆ ಕೆಟ್ಟಿಸಿರ್ತಾರೋ, ಕೆಲಸನೇ ಮಾಡುದು ವಿಲನ್. ಒಂದು ಹುಡುಗಿ ಇವನ ಲವರ್ ಗರ್ಭಿಣಿ ಆಗಿರ್ತಾಳೆ, ಅವಳು ಬಂದು ಹೇಳ್ಕೊಳ್ತಾಳೆ, ಕಷ್ಟ ಹೇಳ್ಕೊಳ್ತಾಳೆ, ಮದುವೆ ಆಗು ಅಂತ ಹೇಳ್ತಾನೆ. ಇವನು ಮಾಮೂಲಿ ಇಲ್ಲ ನೀನು ಬೇಡ ತೆಗ್ಸು ಅಂತೆಲ್ಲ ಹೇಳ್ತಾನೆ, ಒಪ್ಪುದಿಲ್ಲ ಅವಳು. ಕೊನೆಗೊಂದು ಜಗಳ ಶುರು ಆಗುತ್ತೆ, ಜಗಳದಲ್ಲಿ ಅವಳು ಅವಮಾನ ಮಾಡ್ತಾಳೆ. ಆವಾಗ ನಾನು ಪ್ರೇಕ್ಷಕರ ಕಡೆಗೆ ನೋಡಿದೆ, ಎದುರುಗಡೆ ಲೈನಲ್ಲೆಲ್ಲ ನಮ್ಮ ಸ್ನೇಹಿತರುಗಳೇ ಕೂತ್ಕೊಂಡಿದ್ರು ಪ್ರೇಕ್ಷಕರಾಗಿ, ಎಲ್ಲ ನಗಾಡೋಕ್ ಶುರು ಮಾಡಿದ್ರು. ನಾನು ನಗು ಬಂತು, ಡೈಲಾಗ್ ಮರ್ತೋಯ್ತು. ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ನಿಂತ್ಕೊಂಡೆ, ಒಂದು ಅರ್ಧ ನಿಮಿಷ ನಿಂತ್ಕೊಂಡೆ. ಸೊ ಅಲ್ಲಿ ಈಗ ನನಗೊಂಥರ ಏನೋ ಇದಾಗುತ್ತೆ, ಈಗ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತೇಳಿ ಅಲ್ಲೇ ಡಿಸೈಡ್ ಮಾಡ್ಕೊಂಡೆ, ಏನ್ ಬೇಕಾದಾಗ್ಲಿ ಡೈಲಾಗ್ ನಂಗೆ ಮರ್ತೋದ್ ಹೊಡಿಲ್ಲ, ಬೈಕ್ ಬಂದದ್ ಹೇಳೋದು ಅಂತೇಳಿ. ಕೊನೆಗೆ ಹಂಗೆ ತಲೆ ಎತ್ತು ಅಟ್ಟ ಹಸ್ದ ನೊಗಾಡ್ಕೊಂಡು ತಲೆ ಎತ್ತಿದೆ. ತಲೆ ಎತ್ತವನು, ಪತ್ರಿಕೆಗೆ ಹೋಗ್ತೀಯಾ, ನನ್ನ ಮಾನ ಹರಾಜ್ ಹಾಕ್ತೀಯಾ, ಮಾಧ್ಯಮದ ಮುಖಾಂತರ ಹೋರಾಟ ಮಾಡ್ತೀಯಾ, ನೀನ್ ಬದುಕಿದ್ರೆ ತಾನೆ ಅಂತೇಳಿ ಒಂದು ಅಟ್ಟಹಾಸದ ನಗು ರಕ್ಬಿಟ್ಟು ಕೂತಿಗೆ ಹೊಸ್ಬಿಟ್ಟು ಅವಳನ್ನ ಅಲ್ಲೇ ಸಾಯಿಸ್ಬಿಡ್ತೀನಿ.
3: ಅದು ಇರ್ಲಿಲ್ಲ, ಸೀನ್ ಆಗಿರ್ಲಿಲ್ಲ.
4: ಸೀನ್ ಅಲ್ಲಿ ಕೆಲವು ಇತ್ತು, ಕೆಲವು ಇಲ್ಲ, ಬಟ್ ಇಲ್ಲಿ ಮ್ಯಾನೇಜ್ ಮಾಡ್ಲೇಬೇಕು, ಇಲ್ಲ ಆದ್ರೆ ಮರ್ಯಾದೆ ಪ್ರಶ್ನೆ. ಈಗ ಆ ಸನ್ನಿವೇಶ ಅದೇನು ಜನರಿಗೆ ಪ್ರೇಕ್ಷಕರಿಗೆ ಏನ್ ಅನ್ಸೋ ಗೊತ್ತಿಲ್ಲ, ಎಲ್ಲ ಚಪ್ಪಾಳೆ ತಟ್ಟೋಕ್ ಶುರು ಮಾಡಿದ್ರು. ನಾಟಕ ಮುಗ್ದಿ ಹೊರಗೆ ಬಂದ ಮೇಲೆ ಒಂದಷ್ಟು ಜನ ಸ್ನೇಹಿತರೆಲ್ಲ ಕೇಳಿಸ್ರು ಮಾಡ, ಅಲ್ಲ ಮರ ನೀ ಇಷ್ಟೆಲ್ಲ ಎಲ್ಲಿ ಕಲ್ತ್ಕೊಂಡೆ ಮರೇ, ಆಮೇಲೆ ಒಂದಷ್ಟು ಸ್ನೇಹಿತರು ಒತ್ತಾಯ ಮಾಡಿದ್ರು, ಇಲ್ಲ ಇಲ್ಲ ನೀನು ಮುಂದೆ ಏನೋ ಒಂದು ಮಾಡ್ಬೋದು ನೀನು ಅಂತೇಳಿ ಆ ಇದರಲ್ಲಿ ಒಂದಷ್ಟು ಜನ ಕಾಶಿನಾಥ್ ಹತ್ರಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಉಪೇಂದ್ರ ಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ರು, ವಿಮಾನ ಅವರು ಎಲ್ಲರೂ ಇದ್ರು, ಎಲ್ಲ ನೋಡೋಗಿ ಊರ್ ಮನೆಯವರೇ ಅಲ್ಲಿ, ಎಲ್ಲರೂ ಊರ್ ಮನೆಯವರೇ ಇದ್ದೀರ. ಅಲ್ಲಿಂದ ಕಾಶಿನಾಥ್ ಆವಾಗ ಒಂದು ಅಜಗಜ ಅಂತರ ಅಂತೇಳಿ ಒಂದು ಸಿನಿಮಾ ಶುರು ಆಗ್ತಿತ್ತು, ಆ ಸಿನಿಮಾಕ್ಕೆ ಸೇರ್ಕೊಂಡೆ.
3: ಒಂದ್ ನಿಮಿಷ, ಈಗ ನೀವು ಕಾಶಿನಾಥ್ ಅವ್ರನ್ನ ಭೇಟಿ ಅಪ್ಪಕ್ಕೆ ಹೋದಾಗಳಿಗೆ ನೀವು ಕುಂದಾಪುರದಿಂದ ಅವ್ರಿಗೆ ಗೊತ್ತಾಯ್ತು?
4: ಹೋದ್ಮೇಲೆ ಗೊತ್ತಾಯ್ತು.
3: ಹೋದ್ಮೇಲೆ
4: ಹೌದು,
3: ಅವರು ಕುಂದಾಪುರದಾರೆ.
4: ಹೌದು,
3: ಆ ಪ್ರೀತಿನ ನಿಮ್ಮನ್ನ ರಪ್ಪಕ್ಕ ಸೇರ್ಸ್ಕೊಂಡ್ರ ಅಥವಾ ಹೆಂಗೆ ಅಂತ? ನಂಬದಿಯರ ನಮ್ಮ ಊರಿನರ ಒಂದು ಖುಷಿಯಿಂದ ಸೇರಿಸ್ಕೊಂಡ್ರ?
4: ಅಲ್ಲಿ ಸುಮಾರು ಜನ ಅವಕಾಶಗಳು ಕೇಳ್ಕೊಂಡು ಬರ್ತಾ ಇದ್ರು, ಅವ್ರ ಅವಕಾಶಗಳು ಕೊಡ್ತಾ ಇದ್ರು. ಅದರಲ್ಲಿ ನಾನು ಸ್ವಲ್ಪ ಊರ್ ಮನೆಯವನ ಅಂತೇಳಿ ಅಂದ್ರೆ ಒಂದ್ ರೀತಿಯ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಯ್ತಲ್ಲ.
3: ಅಜಗಜ ಅಂತರ,
4: ಅಜಗಜ ಅಂತರ, ಅದು 25 ವಾರ ಓಡಿದಂತ ಒಂದು ಟ್ರೆಂಡ್ ಸೆಟರ್ ಮೂವಿ ಅದು.
3: ನೀವ್ ಅದ್ರಲ್ಲಿ ಎಂತ ಮಾಡಿದ್ರಿ?
4: ನಾನು ಒಂದ್ ಸಣ್ಣ ಪಾತ್ರನೂ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ.
3: ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮುಖ ಕಾಂಬುದು ಹೆಂಗ್ ಅನಿಸ್ತು ನಿಮ್ಗೆ?
4: ಕಾಣಿಸ್ಕೊಳ್ಳುವ ಅಂತದ್ ಒಂದು ಆಸೆ ಇತ್ತಲ್ಲ, ಆಸೆ ಈಡೇರಿಸ್ಕೊಂಡಾಗ ಆಯ್ತು
3: ಅಷ್ಟೇ. ಕಡೆಗೆ
4: ಕಡೆಗೆ ಅಲ್ಲಿಂದ ಆ ಸಿನಿಮಾ ಮುಗಿದ್ಮೇಲೆ ಅಲ್ಲಿ ಉಪೇಂದ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಆಮೇಲೆ ಉಪೇಂದ್ರ ಸ್ವಂತ ಡೈರೆಕ್ಷನ್ ಸಿನಿಮಾ ಶುರು ಮಾಡಿದ್ರು, ತರ್ಲೆ ನನ್ನ ಮಗ ಅಂತೇಳಿ, ಜಗ್ಗೇಶ್ ಫಸ್ಟ್ ಟೈಮ್ ಹೀರೋ. ಆ ಸಿನಿಮಾದಿಂದ ಉಪೇಂದ್ರನ್ ತಂಡಕ್ಕೆ ಸೇರ್ಕೊಂಡೆ. ಅಲ್ಲಿ ತರ್ಲೆ ನನ್ನ ಮಗ, ಓಮ್, H2O, ಸೂಪರ್ ಸ್ಟಾರ್, ಹೀಗೆ ಒಂದು 16 ವರ್ಷ ಉಪೇಂದ್ರನ್ ಟೀಮ್ನಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಆ ಅನುಭವ ಮುಂದೆ ನನಗೆ ಸ್ವಂತ ನಿರ್ಮಾಣ ಸಂಸ್ಥೆ ತಯಾರು ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಆಯ್ತು.
3: ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡೋದು ಹೆಂಗ್ ಅನಿಸ್ತು ನಿಮ್ಗೆ?
4: ಉಪೇಂದ್ರ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ಉಪೇಂದ್ರ ಸ್ಟಾರ್ ಆದ್ಮೇಲೆ ನೋಡ್ತಾರೆ, ಅದು ಬೇರೆ ರೀತಿ. ಆ ಸ್ಟಾರ್ ಆಗ್ಬೇಕಾದ್ರೂ ಮೊದಲೇ ತೀರಾ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಮಟ್ಟದಿಂದ ತೀರಾ ಬಡತನ ಇತ್ತು ಅವಾಗ. ಅವ್ರ ಅಪ್ಪಯಿಂದ ಒಂದು TVS 50 ಲೂನ ಇತ್ತು, ಆ ಲೂನದಲ್ಲಿ ಅವರು ನಾನು ಓಡಾಡ್ತಾ ಇದ್ವಿ. ಅದು ಎಲ್ಲೋ ಒಂದು 4 ಕಿಲೋಮೀಟರ್ ಹೋದ ತಕ್ಷಣ ಒಂಥರ ನಿಂತು ಹೋಗ್ತಿತ್ತು. ಅವಾಗ ನಾನು ಅವ್ರು ಕೂತ್ಕೊಳ್ಳೋದು, ನಾನು ತಳ್ಳುದು, ಸುಮಾರು ದೂರ ತಳ್ಕೊಂಡು ಓಡಿ ಹೋದ್ಮೇಲೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಓಡಿ ಹೋಗಿ ಹತ್ಕೊಳ್ಳೋದು. ಆ ರೀತಿ ಇದರಲ್ಲಿ ಬಂದವರು, ಒಂಥರ ಜೀವನ ಒಳ್ಳೆ ಇತ್ತು ಅವಾಗಿನ ಕಾಲಕ್ಕೆ.
3: ಕಡೆಗೆ ನಿಮ್ಗೆ ಅವರ ಸಹವಾಸ ಅಂದ್ರೆ ಅವರ ಹಲವು 16 ಮೂವಿಗಳಲ್ಲಿ ನೀವು ಕೆಲಸ ಮಾಡ್ರಿ ಅಲ್ಲ, ಅದು ನಿಮ್ಗೆ ಯಾವ್ಯಾವ ತರ ದೊಡ್ಡ ಅನುಭವ ಕೊಡ್ತು? ಈಗ ದೊಡ್ಡ ದೊಡ್ಡ ಪಿಕ್ಚರ್ ಅದೆಲ್ಲ
4: ಅಲ್ಲ, ಅದೆಲ್ಲ ಟ್ರೆಂಡ್ ಸೆಟರ್ ಮೂವಿಗಳು ಅಂದ್ರೆ ಒಂದಷ್ಟು ಅನುಭವಗಳು ಸಿಕ್ತು ಅಲ್ಲಿಂದ.
3: ಈಗ ಉಪೇಂದ್ರ ಅವರ ಸಿನಿಮಾ ಎಲ್ಲರ ತರ ಅಲ್ಲ, ಈಗ ಕಾಶಿನಾಥ್ ಅವ್ರದ್ದು ಹೆಂಗ್ ಡಿಫ್ರೆಂಟ್ ಆಗಿತ್ತು, ಉಪೇಂದ್ರ ಅವ್ರ ಸಿನಿಮಾ ಕೂಡ ಒಂಥರ ಡಿಫ್ರೆಂಟ್. ಅಂದ್ರೆ ನಾವೆಲ್ಲ ಅದನ್ನ ನಿರೀಕ್ಷೆ ಮಾಡಕ್ಕೂ ಸಾಧ್ಯ ಇರಲಿಲ್ಲ. ಬಂದ್ಮೇಲೆ ಹಿಂಗ್ ಒಂದ್ ಪಿಕ್ಚರ್ ಬರ್ತಿತ್ತು, ಓಮೆಲ್ಲ ಅಂದ್ರೆ ಅರ್ಥ ಆಪಂತದಲ್ಲ ಪಟಕ್ ಅಂತ ಹೇಳಿ ಹೇಳ್ಕೊಂಡು ಅದನ್ನ ಡಿಫ್ರೆಂಟ್ ಆಗಿ ಮಾಡಿರುವಂತದ್ದು. ಅದೆಲ್ಲ ನಿಮ್ಗೆ ಅಲ್ಲಿ ಅರ್ಥ ಆತಿದ್ದ ನಿಮ್ಗಂದ್ರೆ ಆ ಕಾನ್ಸೆಪ್ಟ್ ಗೊತ್ತಾತಿದ್ದೀತ ಹೆಂಗ್ ಅದ?
4: ಅಲ್ಲ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನಾವು ರಾತ್ರಿ ಒಂದು ಅವಾಗ ಎಲ್ಲ ಈ ಮೊಬೈಲ್ ಫೋನ್ ಇದೆಲ್ಲ ಇರ್ಲಿಲ್ಲ, ಲ್ಯಾಂಡ್ ಲೈನ್ ಫೋನ್, ಹಗಲು ಹೊತ್ತಿಗೆ ಕತೆ ಕೂತ್ಕೊಂಡ್ರೆ ಕಾನ್ಸೆಪ್ಟ್ ಗಳು ಬರುವುದಿಲ್ಲ, ಮತ್ತೆ ಯಾವ್ದೋ ಒಂದು ಫೋನ್ ಬರುತ್ತೆ, ಇನ್ನೊಂದು ಡಿಸ್ಟರ್ಬ್ ಏನೇನೋ ಒಂದು ಆಗ್ತಾ ಇರುತ್ತೆ. ಅದಕ್ಕೆ ರಾತ್ರಿ ಒಂದು 9 ಗಂಟೆ ಮೇಲೆ ಲ್ಯಾಂಡ್ ಲೈನ್ ಫೋನ್ ಅನ್ನು ಎತ್ತಿ ಇಟ್ಟು ಕಿಟಕಿ ಬಾಗಿಲೆಲ್ಲ ಭದ್ರ ಮಾಡ್ಕೊಂಡು ಕತೆ ಕೂತ್ಕೊಂಡ್ರೆ, ಒಂದು 8 ಜನರದ ಒಂದು ಟೀಮ್ ಕತೆ ಕೂತ್ಕೊಂಡ್ರೆ ರಾತ್ರಿ 2:30 ಗಂಟೆಗೆ ಕೊನೆ ರೌಂಡ್ ಟೀ ಚಾ ಎಲ್ಲ ರಾತ್ರಿ ಒಂದು ಬೆಳಗಿನ ಜಾವ ಒಂದು 4 ಗಂಟೆವರೆಗೆ ರಾತ್ರಿಯಲ್ಲಿ ಯಕ್ಷಗಾನ ಮಾಡಿ ಬೆಳಿಗ್ಗೆ ಮಲ್ಕೊಂಡಾಗೆ ರಾತ್ರಿ ಎಲ್ಲ ಕತೆ ಕೂತ್ಕೊಂಡು ಬೆಳಿಗ್ಗೆ ಜಾವ 4 ಗಂಟೆಗೆ ಮಲ್ಕೊಳ್ಳೋದು, ಹೇಳೋದು ಒಂದು 11 ಗಂಟೆ 12 ಗಂಟೆ ಆಗುತ್ತೆ ಮತ್ತೆ ಮರುದಿನ. ಸೊ ಆ ರೀತಿಯಲ್ಲಿ ಒಂದು ಕತೆಯಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅದೊಂದು ಸಿನಿಮಾ ಏನನ್ನು ನಾವಲ್ಲಿ ಸಿನಿಮಾ ಪ್ರೇಕ್ಷಕ ಥಿಯೇಟರ್ ನೋಡ್ತಾನಲ್ಲ, ಅದೇ ರೀತಿ ನಾವು ಕತೆ ಕೂತ್ಕೊಂಡಲ್ಲಿ ನಮ್ಮ ಕಲ್ಪನೆಯಲ್ಲ ಸಿನಿಮಾ ನೋಡ್ತಾ ಇತ್ತು ನಾವು.
3: ಆತರ ಈಗ ಅಷ್ಟು ಜನ ಕೂತ್ಕೊಂಡು ಕತ್ತಿ ಬರೋದ್ರು ಕತ್ತಿ ಕನ್ಫ್ಯೂಸ್ ಆತಿಲ್ಲ
4: ಅಲ್ಲ, ಈಗ ಮಜ್ಜಿಗೆಯಲ್ಲಿ ಬೆಣ್ಣೆ ಇತ್ತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಬೆಣ್ಣೆ ಮುದ್ದೆ ಸಿಕ್ಕತ್ತಾ? ಸತತವಾಗಿ ಕಡದಾಗ ಒಂಚೂರು ದಪ್ಪಾಗದ ಹಾಗೆ ಎಲ್ಲರೂ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಿದಾಗ ಒಂದು ಸನ್ನಿವೇಶಕ್ಕೆ ಒಂದು ವಿಶೇಷವಾದ ರೂಪ ಬರುತ್ತೆ,
3: ಎಲ್ಲ ಒಟ್ಟು ಸೇರಿ ಅರ್ಧ ಒಂದ್ ಚಿತ್ರನ ಮಾಡುದು.
4: ಅಲ್ಲ, ಇದೆಲ್ಲ ಸಿನಿಮಾ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ, ಇದು ಒಂದು ಟೀಮ್ ವರ್ಕ್ ಅದು.
3: ಸೊ ಎಲ್ಲರ ಒಂದು ಯೋಚನೆ, ಕಲ್ಪನೆ, ಊಹಾ ಪೋಹಗಳು ಎಲ್ಲದನ್ನು ಸೇರಿಸ್ರೆ ಅದೊಂದು ಅದ್ಭುತವಾಗಿರುವ ಒಂದು ಚಿತ್ರ ಆಗ್ತು ಅಂತ ಹೇಳ್ಕೊಂಡು.
4: ಹೌದೌದು.
3: ಸೊ ಇದಾದ್ಮೇಲೆ ಕಡೆಗೆ ನೀವು 16 ಚಿತ್ರ ನಮ್ಮ ಉಪೇಂದ್ರ ಜೊತೆ ಆಯ್ತು, ಆನಂತರ
4: 16 ವರ್ಷ ಉಪೇಂದ್ರ ಜೊತೆಲಿ ಇದಾದ್ಮೇಲೆ ಆಮೇಲೆ ಅವರು ಹೀರೋ ಅದು. ಡೈರೆಕ್ಟರ್ ಆಗಿದ್ದಾಗ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ನಮ್ಗೊಂದು ಇದಿರುತ್ತೆ. ಹೀರೋ ಆದ್ಮೇಲೆ ಇದು ಬೇಕಾಗಿಲ್ವಲ್ಲ, ಟೀಮ್ ಬೇಕಾಗಿಲ್ವಲ್ಲ. ಅವಾಗ ನಾನು ಆ ಟೀಮಿಂದ ಹೊರಗೆ ಬಂದ್ಮೇಲೆ ಒಂದಷ್ಟು ಜನ, ಇವನು ಕಾಶಿನಾಥ್ ಉಪೇಂದ್ರನ್ ಟೀಮ್ನಲ್ಲಿ ಇದ್ದವನು ಅನುಭವಿ, ಮತ್ತೆ ಕಾಯಕ್ಕೆ ಬೇಕು ಕೈಲಾಸ ಅಂದ್ಕೊಂಡು ಇದು ಮಾಡ್ಕೊಂಡು ಬಂದವ. ನಾವೊಂದು ಪೇಮೆಂಟ್ ಇಲ್ಲ, ಊಟ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸದ ಮೇಲೆ ಗಮನ ಕಮ್ಮಿ ಮಾಡ್ತಿರ್ಲಿಲ್ಲ. ಯಾವುದೇನೇ ಇರಲಿ ಒಪ್ಪಿಕೊಂಡು ಕೆಲಸ ಆಗಲೇಬೇಕು, ಅದು ಎಷ್ಟೇ ಪ್ರಯತ್ನ ಆಗಲಿ ನಿಲ್ಲಿಸ್ತಿರ್ಲಿಲ್ಲ. ಆ ಒಂದು ಇದ್ರ ಮೇಲೆ ಒಂದಷ್ಟು ಜನ ನನ್ನನ್ನು ಕರೀತಿದ್ರು, ನನ್ನ ಸಿನಿಮಾದ ಇನ್ಚಾರ್ಜ್ ನೋಡ್ಕೊ ಅಂತೇಳಿ. ಹಾಗೆ ಒಂದಷ್ಟು ಸಿನಿಮಾಗಳನ್ನ ನನ್ನ ಇನ್ಚಾರ್ಜ್ ಬಂದಷ್ಟು ಒಂದು ಸಿನಿಮಾಗಳನ್ನ ನಾನು ಕುಂದಾಪುರಕ್ಕೆ ಕರ್ಕೊಂಡ್ಬಂದು ಇಲ್ಲಿ ಶೂಟಿಂಗ್ ಮಾಡಿಸ್ತಿದ್ದೆ.
3: ಹೌದಾ?
4: ಹೌದು.
3: ಇಲ್ಲ ಮಾಡ್ತೀರಿ ನೀವು ಯಾವ್ಯಾವ ಜಾಗಕ್ಕೆಲ್ಲ ಹೋಗಿ?
4: ಈಗ 2016 ಭಗೀರಥ ಅಂತೇಳಿ ಒಂದು ಸೀರಿಯಲ್, ನಮ್ಮ ಊರ್ ಮನೆ ಕಲಾವಿದ್ರಿಗೆ ತುಂಬಾ ಜನರಿಗೆ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತೇಳಿ ಆಸೆ ಇರುತ್ತೆ.
3: ಹೌದು.
4: ಆದ್ರೆ ಬೆಂಗಳೂರಿಗೆ ಅದಕ್ಕಾಗಿ ಹೋಗಿ ಅವಕಾಶ ಗಿಟ್ಸ್ಕೊಂಬಾತಿಲ್ಲ, ಆಗಳಿಗೆಲ್ಲ ಅವಕಾಶ ಗಿಟ್ಸೋದೇ ಬಹಳ ದೊಡ್ಡ ಕಷ್ಟ. ಆವಾಗ ಚನ್ನಪಟ್ಟಣದ ಹತ್ರ ಆ ಸೀರಿಯಲ್ ಶೂಟಿಂಗ್ ನಡಿಬೇಕಿತ್ತು, ಚನ್ನಪಟ್ಟಣದ ಹತ್ರ ಒಂದು ಅಬ್ಬೂರ್ ದೊಡ್ಡಿ ಅಂತೇಳಿ. ಆದ್ರೆ ಇನ್ಚಾರ್ಜ್ ನನಗೆ ಬಂತು, ಇನ್ಚಾರ್ಜ್ ನನಗೆ ಬಂದ ಮೇಲೆ ನಾನೇನು ನನಗೊಂದು ಇದಾಯ್ತು, ಇದನ್ನ ಇಲ್ಲೆಲ್ಲ ಮಾಡಬಹುದು, ಯಾಕೆ ನಮ್ಮೂರ ಮಾಡೋಕಾಗ ಅಂತೇಳಿ ಪ್ರೊಡ್ಯೂಸರ್ಗೆ ಹೇಳಿದೆ. ನೋಡಪ್ಪ ಇಲ್ಲೆಲ್ಲ ಇಲ್ಲಿಗಿಂತ ಅದ್ಭುತವಾದ ಲೊಕೇಶನ್, ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲ ನಮ್ಮ ಕಡೆ ಸಿಕ್ಕತ್ತೆ. ಆಮೇಲೆ ಈ ಹಳೆಯ ಕಾಲದ ಕೆತ್ತನೆ ಕಂಬಗಳಿರೋ ಮನೆ, ಹೆಬ್ಬಾಗಿಲು ಮನೆ, ಈ ತರದೆಲ್ಲ ಏನೊಂದು ಅದರ ಸ್ವರೂಪನೇ ಬದಲು ಮಾಡುವ, ಮತ್ತೆ ಕಮ್ಮಿ ಖರ್ಚಲ್ಲಿ ಇಲ್ಲಿ ಏನ್ ಖರ್ಚಾಗ್ತಿತ್ತು ಇದಕ್ಕಿಂತ ಕಮ್ಮಿ ಖರ್ಚಲ್ಲಿ ನಾನು ನಮ್ಮೂರಲ್ಲಿ ಹೋಗಿ ಮಾಡಿಸ್ಕೊಡ್ತೇನೆ. ಅವ್ರನ್ನ ಒಪ್ಪಿಸಿ ಇಲ್ಲೆಲ್ಲ ಒಳ್ಳೊಳ್ಳೆ ಒಂದಷ್ಟು ಹಳೆ ಮನೆಗಳಿಗೆಲ್ಲ ಹುಡುಕಾಟ ನಡೀತು. ಫಸ್ಟ್ ಕೆಂಚನೂರ್ ಮನೆ ನೋಡಿದ್ವಿ, ಅವ್ರ ಕೂಡ ಒಪ್ಪಲಿಲ್ಲ. ನನಗೆ ಆಜರಿ, ಆಜರಿ ದೊಡ್ಡ ಮನೆ ಅಂತೇಳಿ, ಅದೊಂದು 300 ವರ್ಷದ ಹಿಂದಿನ ಮನೆ. ಆ ಹೆಬ್ಬಾಗಿಲು ಕೆಂಪ ಕಂಬಗಳೆಲ್ಲ ಒಂಥರ ರಾಜರ ಮನೆ ತರನೇ ಅದು. ಆ ಮನೆಯಲ್ಲಿ ಶೂಟಿಂಗ್ ಇಟ್ಕೊಂಡು ಮುಖ್ಯ ಪಾತ್ರಕ್ಕೆ ಒಂದು 5-6 ಜನರು ಮಾತ್ರ ಬೆಂಗಳೂರಿನ ಕರ್ಕೊಂಡು ಬಂದಿದ್ದು. ಅದರಲ್ಲಿ ಒಂದು ವಾತಾಪಿ ಅಂತ ಒಂದು ಪಾತ್ರ. ಆ ವಾತಾಪಿ ಪಾತ್ರ ನಾವು ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ವಿಶೇಷತೆ ಇರಲಿ ಅಂತೇಳಿ ಆ ಒಂದು ಪಾತ್ರಕ್ಕೆ, ವಾತಾಪಿ ಅನ್ನೋ ಒಂದು ಪಾತ್ರಕ್ಕೆ ಕುಂದಾಪುರ ಕನ್ನಡ ಇಡುವ ಅಂತೇಳಿ ಪ್ಲಾನ್ ಮಾಡ್ಕೊಂಡಿ. ಅಂದ್ರೆ ಆ ಪಾತ್ರ ಒಂದು 50 ಕಂತು, 50 ಕಂತು ಆದ್ಮೇಲೆ ಆ ಪಾತ್ರ ಬೇಡ ಅಂತೇಳಿ ಅಂತ ನಾವು ಅಂದ್ಕೊಂಡದ್ದು. ಆ ಪಾತ್ರ ತುಂಬಾ ವಿಶೇಷವಾಗಿ ಬಂತದ್ದು. ವಿಶೇಷವಾಗಿ ಬಂದ್ಮೇಲೆ ದೂರದರ್ಶನ ಆಫೀಸರ್ಸ್ ಹೇಳಿದ್ರು ಇಲ್ಲ ಆ ಪಾತ್ರ ನೀವು ನಿಲ್ಸೋದ್ ಬೇಡ, ಯಾವ್ದನ್ ಬೇಕಾದ್ರೆ ಇದು ಮಾಡಿ ಆ ಪಾತ್ರ ಮುಂದುವರಿಸಿ ಅದೇ ನಮ್ಗೆ ಇಲ್ಲಿ ಒಂದು ಪೆಕ್ಯುಲರ್ ಇದು ಕೊಡ್ತಾ ಇರೋದು ಅಂತೇಳಿ. ಹಂಗಾಗಿ ಆ ಪಾತ್ರ ಮುಂದುವರ್ಕೊಂಡು ಹೋಯ್ತು. ಆಮೇಲೆ ನಾನು ಅಲ್ಲಿ ನಿರ್ಮಾಪಕರಿಗೆ ಹೇಳಿದೆ ನೀವು ಎಲ್ಲ ಕಲಾವಿದರನ್ನು ಬೆಂಗಳೂರಿಂದ ಕರ್ಕೊಂಡು ಬಂದು ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲೇ ಸಾಕಷ್ಟು ಕಲಾವಿದರು, ಬೈಂದೂರಿನ ಲಾವಣ್ಯ, ಸುರಭಿ ಕಲಾವಿದರು ಬೇಕಾದಷ್ಟು ಜನ ನಮ್ಮಲ್ಲೇ ಸಿಗ್ತಾರೆ ಅಂತೇಳಿ ನಮ್ಮ ಸ್ನೇಹಿತರ ಬಳಗದಲ್ಲೇ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇಡೀ ಸೀರಿಯಲ್ ತುಂಬಾ ಬರೀ ಕುಂದಾಪುರದವರೇ ಆಕ್ಟ್ ಮಾಡಕ್ ಶುರು ಮಾಡಿದ್ರು. ಕುಂದಾಪುರದವ್ರು ಆಕ್ಟ್ ಮಾಡಿದ ತಕ್ಷಣ ಇದೇ ಭಾಷೆ ಇಡುವ ಅಂತ ನನ್ನ ಉದ್ದೇಶ ಏನಿದ್ದಿದ್ದು ಅಂತ ಹೇಳಿದ್ರೆ, ಒಂದು ಇಲ್ಲಿ ಕಲಾವಿದರಿಗೆ ಅವಕಾಶ ಆಯ್ಕ, ಎರಡನೇದಾಗಿ ನಮ್ಮ ಭಾಷೆ ಫಸ್ಟ್ ಎದ್ದು ಕಾಣಿಕೆ. ಯಾಕಂದ್ರೆ ಸಿನಿಮಾ ಮತ್ತು ಸೀರಿಯಲ್ ಪ್ರಬಲವಾದ ಮಾಧ್ಯಮ, ನಾವು ಆ ಮಾಧ್ಯಮದ ಮುಖಾಂತರ ಕೋಟ್ಯಾಂತರ ಜನರಿಗೆ ತಲುಪಬಹುದು. ಇದಿತ್ತು. ಹಾಗಾಗಿ ಒಂದಷ್ಟು ಎಲ್ಲ 1.5 ವರ್ಷ ಒಟ್ಟು ಆ ಸೀರಿಯಲ್ ಒಂದು 2.5 ವರ್ಷ ಬಂತು. ಅದ್ರಲ್ಲಿ 1.5 ವರ್ಷ ಆಜರಿ ಸುತ್ತಮುತ್ತ ಕೊಡ್ಲಾಡಿ ಇಲ್ಲೇ ಎಲ್ಲ ಶೂಟಿಂಗ್, ಇಲ್ಲಿ ಕಲಾವಿದ್ರೆ ಇಲ್ಲಿ ಲೊಕೇಶನ್ ಎಲ್ಲ. ಒಂದು ಆ ಸೀರಿಯಲ್ ನನಗೊಂದು ಒಳ್ಳೆ ಹೆಸರು ತಂದು ಕೊಡ್ತು. ಯಾಕಂದ್ರೆ ಅಲ್ಲಿ ನಾನು ಹೋದಲ್ಲೆಲ್ಲ ನನ್ನ ಹೆಸರಲ್ಲಿ ಯಾರು ಕರೀತಿರ್ಲಿಲ್ಲ, ವಾತಾಪಿ ಬಂದ ವಾತ. ಯಾಕಂದ್ರೆ ಆ ಪಾತ್ರ ವಾತಾಪಿ ಪಾತ್ರನೇ ಒಂದು ವಿಚಿತ್ರ ಪಾತ್ರ ಅದು,
3: ಅಷ್ಟು ಎಸ್ಟಾಬ್ಲಿಷ್ ಆಗಿತ್ತು ನಿಮ್ಮ ಪಾತ್ರ.
4: ಹೌದು. ಮತ್ತೆ ಶುದ್ಧ ಕುಂದಾಪುರ ಕನ್ನಡ ಮಾತಾಡ್ತಾ ಇತ್ತು. ಹಂಗಾಗಿ ಒಂದಷ್ಟು ಎಲ್ಲೋ ಮದುವೆ ಆಗಿದ್ವಿ ಯಾವ್ದೋ ಒಂದು ಸಮಾರಂಭಕ್ಕೆ ಹೋದಾಗಲ್ಲೆಲ್ಲ ನನ್ನ ಗುರುತಿಸೋ ಜನ ವಾತಾಪಿ ಬಂದ ಕಣ್ ವಾತಾಪಿ ಬಂದ ಕಣ.
3: ಆ ಸೀರಿಯಲ್ ಹೆಸರು ಎಂತ ಸರ್?
4: ಭಗೀರಥ.
3: ಭಗೀರಥ ಅದು ಯಾವ್ದ್ರಲ್ಲಿ?
4: ಬೆಂಗಳೂರು ದೂರದರ್ಶನ.
3: ಬೆಂಗಳೂರು ದೂರದರ್ಶನ ಯಾವ ವರ್ಷ ಅದು?
4: ಅದು 2005-06 ಶುರುವಾಯ್ತು, 2.5 ವರ್ಷ ಬಂತು.
3: ಓ ಓಕೆ. ಕಡೆಗೆ ನಿಮ್ಗೆ 50 ಎಪಿಸೋಡ್ ಗೆ ವಾತಾಪಿ ನಿಲ್ಸುಕಾಯಿಲ್ಲ?
4: ಅಲ್ಲ, ವಾತಾಪಿ ನಿಲ್ಸುದಲ್ಲ, ಆ ವಾತಾಪಿ ಪಾತ್ರ ನಿಲ್ಸಬೇಕಂತ ಇತ್ತಲ್ಲ, ಅದಕ್ಕೆ ದೂರದರ್ಶನ ಆಫೀಸರ್ಸ್ ಇಲ್ಲ ಇಲ್ಲ ಆ ಪಾತ್ರ ಮಾತ್ರ ನಿಲ್ಸಬೇಡಿ, ಆ ಪಾತ್ರ ಮುಂದುವರಿಸಿ. ಯಾಕಂದ್ರೆ ಈ ಒಂಥರ ಪೆಕ್ಯುಲರ್ ಲುಕ್ ಕೊಡ್ತಾ ಇರುವುದೇ ಆ ಪಾತ್ರ, ಆ ಪಾತ್ರದ ಭಾಷೆ ಅಂತೇಳಿ. ಆಗ ಅದು 2.5 ವರ್ಷನೂ ಈ ಪಾತ್ರ ಕಂಟಿನ್ಯೂ ಆಗಿ ಬಂತು. ಒಂದಿನ ನಾನು ಬೆಂಗಳೂರಲ್ಲಿ ಒಂದು ಕಲ್ಯಾಣ ಮಂಟಪ, ಆ ಕೋಟಾ ಬ್ರಾಹ್ಮಣರ ಕೂಟ ಅಂತೇಳಿ ಹೇಳ್ತಾರೆ, ಹೆಚ್ಚಿನಾಗೆ ಊರ್ಬದೇವರದ್ದು ಕಾರ್ಯಕ್ರಮನೇ ನಡೆದ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪ ಅಂತೇಳಿ. ಅಲ್ಲೊಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋಗಿದೆ, ತುಂಬಾ ರಶ್ ಇತ್ತು, ಗೋಳಿಬಿಡಿ ಅಲ್ಲಿ ಊಟದ ಕ್ಯೂನಲ್ಲೆಲ್ಲ ರಶ್ ಇತ್ತು, ಎಲ್ಲ ಕೂತ್ಕೊಂಡಲ್ಲಿ ಆಯ್ತು. ಲಾಸ್ಟಿಗೆ ಒಂದು 5 ಜನ ತಾಯಂದಿರು ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂದಲು ಬೆಳ್ಳಗಾಗು ಶುರುವಾಗಿದೆ, ಒಂದು ಹೆಚ್ಚು ಕಮ್ಮಿ 50 ವರ್ಷದ ಆಸ್ಪಾಸಿನವರು. ಒಂದು 4 ಜನ ಕೂತ್ಕೊಂಡು ನನ್ನ ಕಡೆಗೆ ಬೆರಳು ತೋರಿಸಿ ಏನೋ ಹೇಳ್ತಾ ಇದ್ರು. ನನಗೆ ಎಂತ ಹೇಳ್ತಾರೆ ಇವ್ರು ನನ್ನ ಬಗ್ಗೆ ಅಂತೇಳಿ, ಕೊನೆಗೆ ಏನೋ ಈ ಗಡಿಬಿಡಿ ಓಡಾಡದಲ್ಲಿ ಎಲ್ಲ ಕಾಲ್ಗೆಲ್ ಮೆಟ್ಟಿನೇನು ಅಂತ ನಾನು ಅನ್ಕೊಂಡೆ. ನಾವು ಅವರಾಗಿ ಮತ್ತೇನೋ ಕೇಳಿದ್ ಒಂದ್ ಸಾರಿ ಕೇಳಿ ಕೈ ಮುಗಿದ್ ಹಾಪದ ಅಂತೇಳಿ ಕಳಗಿದ್ದೆ. ಕೊನೆಗೆ ಅವ್ರು ಬಂದು ಮಾತಾಡ್ಸಿದ್ರು, ಮಾತಾಡ ವಾತಾಪಿ ಎಲ್ಲ ಕೇಳಿದ್ರು. ಅಲ್ಲಿಗೆ ನನ್ಗೆ ಓ ಇವರು ನಾನ್ ಕಾಲ್ಗೆಲ್ ಮೆಟ್ಟದಲ್ಲ ಇವರು ಏನ್ ಗೊತ್ತಾಯ್ತು. ಕೊನೆಗೆ ಅದ್ರಲ್ಲಿ ಒಬ್ರು ಹೈದರಾಬಾದ್ನವರು, ಒಬ್ರು ಗೋವಾದವರು, ಇಬ್ರು ಧಾರವಾಡದವರು, ಅಲ್ಲೆಲ್ಲ ಇರೋರವರು, ಅವರು ಈ ವಾತಾಪಿ ಪಾತ್ರ ದಿನ ನೋಡೋರು. ಅವ್ರು ಅಂತ ಹೇಳಿದ್ವಿ, ಇಲ್ಲ ನಾವು ನಮ್ಮ ಭಾಷೆ ಇದು ಇದು ನಮಗೆ ಇಲ್ಲಿ ಗೊತ್ತಾತಿಲ್ಲ, ಟಿವಿಯಲ್ಲಿ ಸಿನಿಮಾದಲ್ಲೆಲ್ಲ ನಮ್ಮ ಭಾಷೆ ಬಂದ್ರೆ ನಮ್ಗೊಂಥರ ಬಹಳ ಖುಷಿ, ಅದಕ್ಕೆ ನಾವು ಆ ಭಗೀರಥ ಬರೋ ಟೈಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಟಿವಿ ಎದಕ್ಕೆ ಹೋಗಂತಿತ್ತು
3: ಅಂತ ಹೇಳ್ತಿದ್ರು
4: ಅಂತ ಹೇಳಿದ್ರು. ಅಂದ್ರೆ ಆ ಪ್ರಭಾವ ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಊರ ಮನೆಯವರು ಎಲ್ಲೇ ಇದ್ರು ಆ ಭಾಷೆ ಕೆಮ್ಮೆ ಬಿದ್ದ ತಕ್ಷಣ ಒಂಥರ ಚುಳ್ಳಾದ ಕೆಮ್ಮೆ.
3: ಹೌದು. ಸೊ ನಿಮ್ಮ ವಾತಾಪಿ ಪಾತ್ರ ಅಷ್ಟು ಫೇಮಸ್ ಆಯ್ತು.
4: ಅಷ್ಟು ಫೇಮಸ್
3: ಅಲ್ಲ, ನೀವ್ ಯಾವತ್ತಾರು ಆಕ್ಟರ್ ಐಕನ್ ಅನ್ಕೊಂಡಿದ್ದೀರಿಯಾ?
4: ಆಕ್ಟರ್ ಆಯ್ಕಂತ ಏನೋ ಒಂದು ಆ ರಂಗದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಒಂದು ಗುರಿ ಇತ್ತು.
3: ಅದಕ್ಕೊಂದು ವೇದಿಕೆ
4: ಸಿಕ್ತ
3: ಅಲ್ದಾ. ಕಡಿಕೆ ನೀವು ಕಡಿಕೆ ಅಂತ ಇತ್ತು, ಕಡಿಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪರ್ಕಕ್ಕೆಲ್ಲ ಬಂದ್ರಿ ನೀವು.
4: ಅದು ಓಮ್ ಮತ್ತು ಸ್ವಸ್ತಿಕಾ ಸಿನಿಮಾಗಳಿಗೆಲ್ಲ ವರ್ಕ್ ಮಾಡಿ.
3: ಅದ್ರ ಬಗ್ಗೆ ಒಂಚೂರು ಹೇಳಿ, ಯಾಕಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ನಮ್ ಕುಂದಾಪುರದವರಂತೂ ಸಿಕ್ಕಾಪಟ್ಟೆ ಅಭಿಮಾನಿಗಳು. ಅಣ್ಣವರು, ನಾವು ಅಣ್ಣವರಲ್ಲ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತಾನೆ ಎಂಬುದು ನಾವು. ಸೊ ಹೇಳಿ ಅದ್ರ ಬಗ್ಗೆ.
4: ಅದೇ ಅವರದು ಓಮ್ ಸಿನಿಮಾಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ, ಅದರಲ್ಲೊಂದು ಪಾತ್ರನೂ ಮಾಡಿದ್ದೆ.
3: ಎಂತ ಪಾತ್ರ ಅದು?
4: ಕಾಲೇಜಲ್ಲಿ ಇದ್ದಾಗ ಶಿವರಾಜ್ ಕುಮಾರ್ ಸ್ನೇಹಿತ. ಆಮೇಲೆ ರೌಡಿಸಮಿಗೆ ಬಂದ್ಮೇಲೆ ನಾನು ಒಬ್ಬ ರೌಡಿ ಮಚ್ಚಿ ಹಿಡ್ಕೊಂಡು ನಾನು ಒಬ್ಬ ರೌಡಿ.
3: ಈಗ ಇನ್ನೊಂದ್ಸಲ ಪಿಕ್ಚರ್ ಕಾಣ್ಕಾಯ್ತು ನಾವು.
4: ಕೋಮಾ ಕೋಮಾ ಕೋಮಾ ಅಂತ ಒಂದು ಸಾಂಗ್ ಬರುತ್ತೆ. ಶಿವರಾಜ್ ಕುಮಾರ್ ಗೆ ಪ್ರೇಮ ಒಂದ್ ಕಿಸ್ ಕೊಡ್ತಾಳೆ, ಅವನು ತಲೆ ತಿರುಗಿ ಸೈಕಲ್ ಸ್ಟ್ಯಾಂಡ್ ಮೇಲೆ ಬಿಡ್ತಾನೆ, ಸೈಕಲ್ ಎಲ್ಲ ಒಂದೊಂದೊಂದ ಬಿದ್ಕೊಂಡು ಹೋಗುತ್ತೆ.
3: ಹೌದು,
4: ಎಲ್ಲ ಬಿದ್ಕೊಂಡು ಹೋದ ತಕ್ಷಣ ಅವನಿಗೆ ಜ್ಞಾನ ತಪ್ಪಿ ಕೋಮಕ್ ಹೋಗಿ ಬಿದ್ದು ಬಿಡ್ತಾನೆ. ಯಾರು? ಶಿವರಾಜ್ ಕುಮಾರ್.
3: ಹಿಡ್ಕೊಂಡ್ ನೀವೇ
4: ಬಿದ್ದ ತಕ್ಷಣ ನನ್ನ ಎಂಟ್ರಿ ಆಗುತ್ತೆ, ನಾನು ಅವನ್ನ ನೋಡ್ಕೊಂಡು ಕೋಮಾ.
3: ನೀವೇ ಮರ್ರೆ, ಇದು ನಾವು ಈ ಹಾಡನ್ನ ಎಷ್ಟು ಸಲ ಕಂಡಿತ್ತು.
4: ಕೋಮಾ ಅಂತ ನಾನು ಹೇಳಿದ ತಕ್ಷಣ ಕೋಮಾ ಕೋಮಾ ಕೋಮಾ ಅಂತ ಹಾಡು ಶುರು ಆಗುತ್ತೆ.
3: ಹೌದು, ಅದು ನೀವೇ. ಇನ್ನೊಂದ್ಸಲ ಹೋಗಿ ಕಾಣ್ಕಾಯ್ತಿ ಹಾಡನ್.
4: ಆಮೇಲೆ ಅವನಿಗೆ ಒಂದ್ಸರಿ ಸಿಗರೇಟ್ ಒಳಗೆ ಪಟಾಕಿ ಇಟ್ಟು ಇದ್ ಮಾಡ್ತಾರೆ ಅವನಿಗೆ. ಆವಾಗ ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುದಲ್ಲ ನಾನೇ.
3: ಓಕೆ.
4: ಸೊ ಕಲಾವಿದನಾಗಿ ಮತ್ತೆ ಟೆಕ್ನಿಷಿಯನ್ ಆಗಿ ಎರಡು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೆ. ಸ್ವಸ್ತಿಕಲ್ಲು ಅಷ್ಟೇ,
3: ಸ್ವಸ್ತಿಕಲ್ ರಾಘವೇಂದ್ರ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು.
4: ಹೌದು
3: ಅಲ್ದಾ?
4: ಹೌದೌದು.
3: ಜಿ ಜಿ ಜಾ ಜಿ
4: ಅದೆಲ್ಲ ಸಿಮ್ಲದಲ್ಲಿ ಮಾಡಿದ್ದು. ಈಗ ಕೇಳಿದ್ರಲ್ಲ ನೀವು, ಈ ಸಾಂಗ್ ಗೆ ಶೂಟಿಂಗ್, ಈ ಸಾಂಗ್ ಮತ್ತೆ ಕೆಲವು ಸೀನ್ ಶೂಟಿಂಗ್ ಮಾಡಕ್ ನಾವು ಶಿಮ್ಲಾಗ್ ಹೋಗಿದ್ದೀವಿ. ಶಿಮ್ಲಾಗೆ ನಾವು ಹೋದ ಸೀಸನ್ ಹೇಗೆ ಅಂತ ಹೇಳಿದ್ರೆ, ನವೆಂಬರ್ ಡಿಸೆಂಬರ್ ಜನವರಿ ಅಲ್ಲಿ ಮೂರು ತಿಂಗಳು ಮೇಲಿಂದ ಐಸ್ ಬೀಳ್ತಾನೆ ಇರುತ್ತೆ ಸತತವಾಗಿ, ಹಗಲು ರಾತ್ರಿ ಐಸ್ ಬೀಳ್ತಾನೆ ಇರುತ್ತೆ. ಎಲ್ಲ ಸಿಲ್ವರ್ ವುಡ್ ಅಂತೇಳಿ ದೊಡ್ಡ ದೊಡ್ಡ ಎತ್ತರದ ಮರಗಳಿರುತ್ತೆ ಅಲ್ಲ, ಆ ಮರ ಎಲ್ಲ ಒಂದ್ 15-20 ಅಡಿ ಮರದ ಬುಡ ಎಲ್ಲ ಐಸಲ್ಲೇ ಮುಚ್ಚಿ ಹೋಗಿರುತ್ತೆ, ಮನೆ ಮೇಲೆ 3-3 ಅಡಿ ಐಸ್ ಕೂತ್ಕೊಂಡಿರುತ್ತೆ. ನಾವು ಒಂದು ಡೆಲ್ಲಿ ತನಕ ಹೋಗಿ ಡೆಲ್ಲಿಂದ ಆಚೆಗೆ ಒಂದು ಬಸ್ ತಗೊಂಡು ಹೋಗಿದ್ದೇವೆ. ಅದ ಲೊಕೇಶನ್ ಹುಡ್ಕೊಂಡು ಎಲ್ಲ ಹೋಯ್ತು. ನಮಗೆ ಬೇಕಾದ ಲೊಕೇಶನ್ ಎಲ್ಲ ಹುಡುಕಿ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂಥರ ಇಳಿಜಾರು ಪ್ರದೇಶ ಶಿಮ್ಲಾ ಎಲ್ಲ, ಒಂಥರ ಗುಡ್ಡಗಳು ಇದ್ರ ಪ್ರದೇಶ. ಒಂದು ವೆಹಿಕಲ್ ಬಿಟ್ಟಿರ್ತಾರೆ, ಅದು ರೋಡಲ್ಲಿ ಬಿದ್ದ ಐಸನ್ನೆಲ್ಲ ತೆಗಿತಾಗಿ ಸೈಡಿಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿ ಕೊಡ್ತಾ ಇರುತ್ತೆ ಅದು ವೆಹಿಕಲ್ ಓಡಾಡೋ ರೋಡಿಗೆ. ಸೊ ಹೀಗೆ ಹೀಗೆ ಹೋಗ್ತಾ ಹೋಗ್ತಾ ಒಂದು ಕಡೆ ಏನಾಯ್ತು, ನಮ್ಮ ಬಸ್ ಐಸಲ್ಲಿ ಹೋಗ್ದೋಯ್ತು. ಬಸ್ ಹಿಂದೆ ಈಗ ರಾಘವೇಂದ್ರ ರಾಜ್ಕುಮಾರ್ ಇದ್ರು, ಉಪೇಂದ್ರ, ನಮ್ಮ ಗೌರಿ ಶಂಕರ್ ಕ್ಯಾಮ್ರಾಮನ್ ಎಲ್ಲ ಇದ್ರು, ಇಬ್ರು ಹೀರೋಯಿನ್ ಇದ್ರು. ಬಸ್ಸು ಚಕ್ರ ಐಸಲ್ಲಿ ಹೋಗ್ದೋಯ್ತು, ಹಿಂದೆ ಹೋತಿಲ್ಲ ಮುಂದೆ ಹೋತಿಲ್ಲ.
3: ಕಡೆಗೆ ಎಂತ ಮಾಡ್ರಿ?
4: ಕಡೆಗೆ ಆ ಬಸ್ ಅಲ್ಲಿ ನಿಂತು ಹೋಯ್ತಲ್ಲ, ಬಸ್ಸಿನ ಮೇಲೆ ಐಸ್ ಬೀಳ್ತಾನೆ ಇತ್ತು, ಅಡಿ ಐಸ್
3: ಐಸ್
4: ಒಳಗೆ. ಇಲ್ಲಿ ಚಳಿ ಶುರುವಾಯ್ತು, ಚಳಿ ಶುರುವಾಗಿ ಎಲ್ಲ ಇದ್ದ ರಗ್ಗು ಪಗ್ಗು ಎಲ್ಲ ಸುತ್ತಕೊಂಡು ಒಬ್ಬೊಬ್ರು ಆತರ ಇದು ಮಾಡ್ಕೊಂಡು ಶುರು ಮಾಡ್ರಿ. ನಾನು ಒಂದಷ್ಟು ಚಳಿ ಪ್ರದೇಶ ಎಂದು ಗೊತ್ತಿತ್ತಲ್ಲ, ಒಂದಷ್ಟು ಯಾಲಕ್ಕಿ ಮತ್ತು ಲವಂಗ ಕಿಸಿ ಹಾಕೊಂಡು ಹೋಗಿದೆ, ಚಳಿ ತಡೆಯೋಕಾಗಿದೆ. 4 ಅಡಿ ಯಾಲಕ್ಕಿ ಲವಂಗ ಇಟ್ಕೊಂಡು ನಾನು ಸ್ವಲ್ಪ ಬೆಚ್ಚಂಗ್ ಮಾಡ್ಕೊಂಡೆ ಇದರಲ್ಲಿ. ಸೊ ಹೀರೋಯಿನ್ಗಳು ಅವ್ರದೆಲ್ಲ ಪಚೀತಿ ಬಹಳ ಇದಾಗಿ ಹೋಯ್ತು. ಕೊನೆಗೆ ಯಾರಾದ್ರೂ ಸಪೋರ್ಟ್ ಮಾಡಿ ನಮ್ಮನ್ನ ಬಸ್ ಎತ್ತುತ್ತಾರೆ ಅಂದ್ಕೊಂಡ್ರೆ ಯಾರು ಸಪೋರ್ಟ್ ಮಾಡಲೇ ಇಲ್ಲ. ಒಂದು ಮಿಲಿಟರಿ ವ್ಯಾನ್ ಬಂತು, ಮಿಲಿಟರಿ ವ್ಯಾನ್ ಇವ್ರು ಏನೋ ಸಪೋರ್ಟ್ ಮಾಡಿದ್ರೆ ಅಂತ ಬಹಳ ಖುಷಿ ಆಯ್ತು ನಮಗೆ. ಅವ್ರ ಹತ್ರ ಸಪೋರ್ಟ್ ಕೇಳಿದ್ರೆ ಅವರು, ನೀವು ಇದನ್ನೆಲ್ಲ ಎತ್ತು ಪ್ರಯತ್ನ ಮಾಡಬೇಡಿ, ಬಸ್ ಒಳಗೆ ನೀವು ಸ್ವಲ್ಪ ಹೊತ್ತಿದ್ರೆ ನೀವು ಅಲ್ಲೇ ಫ್ರೀಜ್ ಆಗಿ ಹೋತ್ರಿ, ನೀವು ಅದನ್ನ ಬಿಡಿ ಅಲ್ಲಿ, ಅದು ಇರಲಿ, ಅದೇ ನೀವು ಹೇಗೋ ವ್ಯವಸ್ಥೆ ಮಾಡ್ಕೊಂಡು ನೀವು ಎಲ್ಲಿ ಉಳ್ಕೊಂಡಿದ್ರೆ ಅಲ್ಲಿ ಹೋಯ್ನಿ ಅಂದ್ರು. ಅವ್ರು ಸಪೋರ್ಟ್ ಮಾಡಲಿಲ್ಲ, ಹಾಗೆ ಹೋದ್ರು. ಕೊನೆಗೆ ಯಾರೋ ಒಬ್ಬ ಪುಣ್ಯಾತ್ಮ ಲಾರಿಯನ್ನ ಲಾರಿಗೆ ರೋಪ್ ಕಟ್ಟಿ ನಮ್ಮ ಬಸ್ಸನ್ನ ಎಳೆದು ಎಳೆದು ಎಳೆದು ಒಂದು 1-2 ಗಂಟೆ ಪ್ರಯತ್ನ ಪಟ್ಟು ನಮ್ಮನ್ನ ಅಂತೂ
3: ಪುಣ್ಯಾತ್ಮ
4: ಮೇಲೆ ನಮ್ಗೆ ಬಸ್ ಚಲಿಸುವಂತ ಒಂದು ಹಂತಕ್ಕೆ ತಂದು ಬಿಟ್ಟ. ಕೊನೆಗೆ ನಾವೆಲ್ಲ ಬಂದು ನಮ್ಮ ಜಾಗ ಸೇರ್ಕೊಂಡ್ವಿ, ಬಚಾವ್ ಆಗಿ ಸೇರ್ಕೊಂಡ್ವಿ. ಕೊನೆಗೆ ಆ ಸಿನಿಮಾದಲ್ಲಿ ಹೇಗೆ ಅಂತ ಹೇಳಿದ್ರೆ, ರಾಘವೇಂದ್ರ ರಾಜ್ಕುಮಾರ್ ಪಾಕಿಸ್ತಾನಿ ಭಯೋತ್ಪಾದಕ, ಪಾಕಿಸ್ತಾನ್ ಪೈಂದಾಬಾದ್ ಅಂತೇಳಿ ಬಾಂಬ್ ಎಲ್ಲ ಬ್ಲಾಸ್ಟ್ ಮಾಡಿ ಬಾವುಟ ಹಾರಿಸ್ಬೇಕು. ಅಲ್ಲಿ ಎಲೆಕ್ಷನ್ ಟೈಮ್, ಈ ಸನ್ನಿವೇಶ ಅಲ್ಲಿ ಶೂಟ್ ಮಾಡೋ ಸಾಧ್ಯನೇ ಇಲ್ಲ ಅಂತ ಆಯ್ತು. ಒಂದು ಎರಡನೇದಾಗಿ ಯಾವುದು ಅನುಕೂಲ ಆಗ್ಲಿಲ್ಲ. ಮೂರು ದಿನ ಕಳೆದೋಯ್ತು. ಈ 3 ದಿನ ಕಳೆಯೋಷ್ಟರಲ್ಲಿ ಒಂದು ನಿರ್ಧಾರ ಆಯ್ತು, ಇಲ್ಲಿ ಶೂಟಿಂಗ್ ಮಾಡೋಕೆ ಆಗುದಿಲ್ಲ, ಬಂದಾರೆಯಲ್ಲಿ ವಾಪಸ್ ಹೋಗುದು. ಅಷ್ಟು ದೊಡ್ಡ ಇಡೀ ಟೀಮ್,
3: ಎಷ್ಟು ಜನ ಇದ್ದೀರಿ?
4: ಹೆಚ್ಚಿನ ಒಂದು 42 ಜನ ಇದ್ದು, ಅಷ್ಟು ಜನ ವಾಪಸ್ ಹೋಗುದು ಅಂತ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಟೀಮ್ ನಲ್ಲಿ ನಾನೊಬ್ಬ ಕುಂದಾಪುರದವನು, ಉಪೇಂದ್ರ ಕುಂದಾಪುರದವ್ರು, ಆದ್ರೂ ಕುಂದಾಪುರ ಕನ್ನಡ ಏನ್ ಮಾತಾಡೋ ಗೊತ್ತಿಲ್ಲ ಅವ್ರಿಗೆ. ರಘುನಂದನ್ ಅಂತೇಳಿ ಒಬ್ರು ಹಿರಿಯಡ್ಕದವರು, ಒಬ್ರು ತುಳುವರು ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಕುಂದಾಪುರ ಭಂಡಾರ್ಗಾಸ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ರು
3: ಯಾರು,
4: ಮುರಾರಿ ತೋಳ್ಪಾಡಿ ಅಂತೇಳಿ, ಅವ್ರ ಮಗಳು ಸುಧಾ, ಅಲ್ಲಿ ಡಾಕ್ಟರ್
3: ಶಿಮ್ಲಾದಲ್ಲಿ
4: ಡಾಕ್ಟರ್ ಅವರು ಗಂಡ ಆ ಶಿಮ್ಲಾ ಸಿಟಿಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್
3: ಎಸ್ ಪಿ
4: ಅವ್ರ ಹೆಂಗೋ ಲಿಂಕ್ ಸಂಪಾದನೆ ಮಾಡಿ ಏನೋ ಆಯ್ತು ಅವ್ರಿಗೂ ಊರ್ ಮನೆಯವ್ರ ಅಂತೇಳಿ ಬಹಳ ಖುಷಿ ಆಯ್ತು. ಅದ್ರಲ್ಲಿ ನಾನು ಕುಂದಾ ಪ್ರಕರಣ ಮಾತಾಡಿದ ಮೇಲೆ ಅಂತೂ
3: ಫುಲ್ ಖುಷಿ,
4: ನಾನೇ ಅಲ್ಲಿ ಒಂಥರ ಮೇನ್ ಆಗ್ಬಿಟ್ಟೆ.
3: ಓಕೆ,
4: ಅದಾದ್ಮೇಲೆ ಮೊಬೈಲ್ ಫೋನ್ ಇದು ಯಾವ್ದು ಇರ್ಲಿಲ್ಲ ಆಗಿನ ಕಾಲಕ್ಕೆ. ಬೆಂಗಳೂರಿಗೆ ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿ ರಾಜ್ಕುಮಾರ್ ಕೈಯಿಂದ ಎಸ್ ಪಿ ಅವ್ರಿಗೆ ಮಾತಾಡಿಸಿದ್ವಿ. ರಾಜ್ಕುಮಾರ್ ಮಾತಾಡಿದ ತಕ್ಷಣ ಎಸ್ ಪಿ ಅವರು ಖುಷಿ ಅಂದ್ರೆ ಖುಷಿ.
3: ಓಕೆ,
4: ಇಮ್ಮಿಡಿಯೇಟ್ ಒಬ್ಬ ತ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಕರೆದ್ರು, ಇವರು ಶೂಟಿಂಗ್ ಮಾಡಬೇಕು, ಇವ್ರು ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಅಷ್ಟು ದಿನ ನಮ್ಮ ಇಲಾಖೆಯಿಂದ ನೀವು ಇವರಿಗೆ ಸಪೋರ್ಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್ ನಮ್ಮಿಂದ ಬಿಟ್ರು. ಶೂಟಿಂಗ್ ನಡೀತು, ಎಲ್ಲ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದಿನ ಕೊನೆಯ ದಿನ ಇಡೀ ನಮ್ಮ ತಂಡಕ್ಕೆ ಊಟ ಹಾಕಿದ್ರು, ಊಟ ಹಾಕಿ ಕೊನೆಗೆ ಆಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ಬಂದ್ವಿ.
3: ಕಾಣಿ ಕುಂದ ಪ್ರಕನ್ನಡದ ಶಕ್ತಿ.
4: ಒಂದಿನ ನಾನು ವಜ್ರೇಶ್ವರಿಗೆ ಹೋಗಿದ್ದೆ, ಅವಾಗ ಇನ್ನು ಪುನೀತ್ ಸ್ಟಾರ್ ಆಗಿರ್ಲಿಲ್ಲ, ವಜ್ರೇಶ್ವರಿಯಲ್ಲಿ ಇರ್ತಾ ಇದ್ರು. ಅಲ್ಲಿಗೆ ಶಿಮ್ಲಾಗೂ ಕೂಡ ರಾಜ ಅವ್ರದ್ದು ಕಂಪ್ನಿ ಓನ್ ಪ್ರೊಡಕ್ಷನ್ ಅಲ್ವಾ,
3: ಸ್ವಸ್ತಿ
4: ಸ್ವಸ್ತಿ ಲೆಕ್ಕಾಚಾರ ನೋಡ್ಕೊಳ್ಳೋಕೆ ಪಾರ್ವತಮ್ಮನವರಿಗೆ ಅಲ್ಲಿ ಚಳಿ ತಡೆಯೋಕೆ ಕಷ್ಟ ಅಂತೇಳಿ ಅವ್ರು ಬರಲಿಲ್ಲ. ಅವ್ರ ಬದಲಿಗೆ ಪುನೀತ್ ಮತ್ತು ಅವ್ರ ಗೆಳೆಯರದಲ್ಲ ಒಂದು ಗ್ಯಾಂಗ್ ಬಂದಿತ್ತು. ಅಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು ನಮ್ದು ಪುನೀತ್ದೆಲ್ಲ, ಒಂದು ಒಂದಷ್ಟು ದಿನ ಒಂದು 18-20-21 ದಿನ ಅಲ್ಲಿ ಇದ್ದಾಗ. ಕೊನೆಗೆ ಒಂದಿನ ವಜ್ರೇಶ್ವರಿಯಲ್ಲಿ ಹೀಗೆ ಕುಂತಿದ್ದೆ, ಪಾರ್ವತಮ್ಮನವ್ರು ಬಂದರು. ಬಂದ ತಕ್ಷಣ ನಾವೆಲ್ಲ ಒಂದು ಗೌರವಪೂರ್ವಕವಾಗಿ ಎದ್ದು ನಿಂತ್ಕೊಳ್ಳೋದು ಮಾಮೂಲಿ ಇದ್ದಿದ್ದೆ. ನಾನು ಅವ್ರು ಬಂದಿದ್ದು ನೋಡಲಿಲ್ಲ, ಹಾಗೆ ಕೂತ್ಕೊಂಡಿದ್ದೆ. ಪುನೀತ ನಾನು ಮಾತಾಡ್ತಾ ಕೂತ್ಕೊಂಡು ನೋಡಲಿಲ್ಲ, ಹೆಜ್ಜೆ ಪೂಜದ ಮೇಲೆ ಕೈ ಇಟ್ಟರು, ಕೈ ಇಟ್ಟು ನಿಂತವ್ ನೋಡ್ತೀನಿ ಪಾರ್ವತಮ್ಮ ಎದ್ದು ನಿಂತ್ಕೊಂಡೆ. ಎದ್ದು ನಿಂತ್ಕೊಂಡ ತಕ್ಷಣ ನಗಾಡಿದ್ರು, ಅಲ್ಲ ಪುಣ್ಯಾತ್ಮ ನೀವು ಕರಾವಳಿಯವರು ಎಲ್ಲಿ ಹೋದರೂ ಇರ್ತೀರಿ ಎಂಬುದು ಗೊತ್ತಿತ್ತು, ದೇಶದ ಗಡಿಯಲ್ಲಿ ಅಲ್ಲೂ ನಿಮ್ದೇ ಕಾರ್ಬಾರ, ನಿಮ್ಮವರು ಅಲ್ಲಿ ಇಲ್ದಿದ್ರೆ ಶೂಟಿಂಗ್ ಆಗ್ತಿರ್ಲಿಲ್ಲ ಅಂತಲ್ಲಪ್ಪ.
3: ವಾಟ್ ಅ ಕಾಂಪ್ಲಿಮೆಂಟ್
4: ಅಂದ್ರೆ ಬಹಳ ಖುಷಿ ಆಯ್ತು ನನಗೆ.
3: ವಾವ್, ನಂಗೆ ಖುಷಿ ಆಗ್ತಿದೆ ಈಗ. ಸೊ ಇದು ನೆನಪಿಸಿಕೊಳ್ಳಲೇಬೇಕಾದ ಘಟನೆ ಅಲ್ಲ.
4: ಆ ವಿಚಾರಗಳು ಅಲ್ಲಿ ಮುಗಿಸ್ಕೊಂಡು ಬಂದ ತಕ್ಷಣ ಕುಂದಾಪುರಕ್ಕೆ ಬಂದವನು ಕುಂದಾಪುರ ಪೇಪರ್ ನಲ್ಲಿ ಅದ್ರ ಬಗ್ಗೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಬಂತು.
3: ಹೌದಾ?
4: 98 1998.
3: ಓಕೆ,
4: ಅದಾದ್ಮೇಲೆ 2009 ಇನ್ನೊಂದು ಸಿನಿಮಾ ಕುರುನಾಡು ಅಂತೇಳಿ,
3: ಕುರುನಾಡು
4: ಅದಕ್ಕೆ 2 ಅವಾರ್ಡ್ ತಗೊಂಡಿರುವಂತ ಸಿನಿಮಾ ಅದು.
3: ಓಕೆ,
4: ಅದಕ್ಕೆ ನಮ್ಮ ಜಿ ಮೂರ್ತಿ ಅಂತೇಳಿ ಅವರು ಫಸ್ಟ್ ಟೈಮ್ ಡೈರೆಕ್ಟರ್, ಅವ್ರು ಮೊದಲು ಆರ್ಟ್ ಡೈರೆಕ್ಟರ್ ಆಗಿದ್ರು, ಫಸ್ಟ್ ಟೈಮ್ ಡೈರೆಕ್ಟರ್. ಅವರೊಂದು ಕೇರಳದ ಕಣ್ಣನೂರ್ ಹತ್ರ ಒಂದು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ರು. ಅವ್ರಿಗೆ ಮೊದಲನೇ ನಿರ್ದೇಶನ ಸಿನಿಮಾ ಆಗಿರೋದ್ರಿಂದ ಅವರಿಗೆ ಎಲ್ಲದನ್ನು ಸರಿಯಾಗಿ ನಡೆಸಿಕೊಡುವಂತ ಒಬ್ಬ ಸಾರಥಿ ಬೇಕಾಗಿತ್ತು. ಅದಕ್ಕೆ ಆ ಜಾಗಕ್ಕೆ ನಾನು ಆಯ್ಕೆ ಆದೆ.
3: ಆ ಸಾರಥಿ ನೀವಾದ್ರಿ?
4: ನಾನು ಅದೇ. ನಾನು ಆದ್ಮೇಲೆ ನನ್ಗೆ ಅವಾಗ ಅನಿಸ್ತು, ಯಾಕೆ ಕೇರಳದ ಹೋಗಿ ಮಾಡೋದು, ನಮ್ಮಲ್ಲಿ ಯಾಕೆ ಮಾಡೋಕಾಗ. ಆ ಸೀರಿಯಲ್ ಮಾಡಿದಾಗ ಇನ್ನು ನಮ್ಮ ಸ್ನೇಹಿತರ ಒಳಗದ್ರು ಒಂದಷ್ಟು ಜನರಿಗೆ ಅವಕಾಶ ಪಡಿಕೊಡ್ಲಕ್ಕಲ್ಲ, ನಮ್ಮೂರಿಗೆ ಒಂದು ಶೂಟಿಂಗ್ ಮಾಡಿ ನಾನು ಒಂಚೂರಲ್ಲಿ ಮಿಂಚ್ಲಕ್ಕಲ್ಲ
3: ಇದಪ್ಪ
4: ಅಂತೇಳಿ. ಹಾಗೆ ನಾನು ಬಂದ್ ಮಾಡಿಕೊಡು ಕಟ್ಟಿಲ್ಲ, ಆದ್ರೆ ಅಲ್ಲೆಲ್ಲ ಪರ ರಾಜ್ಯಕ್ಕೆ ಹೋಗೋದು ಬೇಡ, ನಮ್ಮ ರಾಜ್ಯದಲ್ಲಿ ಮಾಡುವ. ಪರ ರಾಜ್ಯದಲ್ಲಿ ಹೋಗಿ ಮಾಡ್ರೆ ನಾಳೆಗೆ ನಾವು ಮುಗಿಸ್ಕೊಂಡು ಬಂದ್ಮೇಲೆ ಏನೋ ಒಂದ್ ಸ್ವಲ್ಪ ಪೆಂಡಿಂಗ್ ವರ್ಕ್ ಉಳಿದ್ರೆ ಮತ್ತೆ ಇನ್ನೊಂದ್ಸರಿ ಅಲ್ಲಿಗೆ ಹೋಯ್ಕ, ಅಲ್ಲಿ ಹೋಯ್ಕಿದ್ರೆ ರಾಜ್ಯ ಸರ್ಕಾರದ ಪರ್ಮಿಷನ್ ತಗೊಂಡು, ವಾರ್ತಾ ಇಲಾಖೆ ಪರ್ಮಿಷನ್ ತಗೊಂಡು, ಅದೆಲ್ಲ ರಗಳೆ ಬೇಡ, ಅಲ್ಲಿಕ್ಕಿಂತ ಅದ್ಭುತವಾದ ಜಾಗ, ಅಲ್ಲಿಗಿಂತ ಕಮ್ಮಿ ಖರ್ಚಲ್ಲಿ ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿ ತಂದು ಇಲ್ಲಿ ಕುಂದಾಪುರಕ್ಕೆ ತಗೊಂಡ್ಬಂದೆ. ಕುಂದಾಪುರಕ್ಕೆ ತಗೊಂಡ್ಬಂದು ನಾಡಗುಡ್ಡೆ ಅಂಗಡಿ, ಅಲ್ಲೊಂದು ನಾಗರಾಜ ಹೆಬ್ಬಾರ್ ಅಂತೇಳಿ ಚುಂಗಿಗುಡ್ಡೆ ಪಟೇಲರ ಮನೆ ಅಂತೇಳಿ, ಅದೊಂದು ಬ್ರಾಹ್ಮಣರ ಸಂಪ್ರದಾಯಸ್ಥದ ಮನೆ ಹೆಬ್ಬಾಗ್ಲು, ನಾವು ಆ ಕತೆ ಕರೆಕ್ಟ್ ಆಗಿ ಇತ್ತದ್ದು. ಆ ಮನೆಯಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ. ನಾಗರಾಜ ಹೆಬ್ಬಾರ್ ಈಗ ನಾಗದೇವರ ಪಾತ್ರಗಳವರು, ಈಗ ಮನೆ ಕೊಡುದಿಲ್ಲ ಶೂಟಿಂಗಿಗೆ, ಮನೆ ಕೊಟ್ಟರೆ ಆ ಸಿನಿಮಾಗೆ ಒಂದು 2 ಅವಾರ್ಡ್ ಬಂತು. ಆ ಸಿನಿಮಾ ಇಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ನನ್ನ ಸ್ನೇಹಿತರು ಬಳಗದವರೆಲ್ಲ ಬಂದು ನಾನು ಅವರು ಇರುವ ಕೆಲವರೆಲ್ಲ ಬಿಟ್ಟು ಕೆಲಸ ಮಾಡಿ ಕೊಟ್ಟವರು ಇದ್ರು. ಆಮೇಲೆ ಒಂದಷ್ಟು ಬೇರೆ ಬೇರೆ ಪಾತ್ರಗಳಿಗೆ ಇಲ್ಲಿ ಲೋಕಲ್ ಕಲಾವಿದರು, ಲಾವಣ್ಯ ತಂಡ ಬೈಂದೂರು, ಗಿರೀಶ್ ಬೈಂದೂರು, ಯೋಗೇಶ್ ಬೈಂದೂರು, ಈ ತರ ಮತ್ತೆ ಸತೀಶಂ ನಾಯಕ್ ನಾಳೆ ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ರು ಅವಾಗ, ಅವರೆಲ್ಲರೂ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಒಂದು ವಾಸು ಅಂತ ಒಂದು ಪಾತ್ರ, ಆ ಪಾತ್ರ ಕುಂದಾಪುರ ಕನ್ನಡ ಮಾತಾಡುತ್ತೆ, ಅದು ನಾನು. ಆಮೇಲೆ ಲೋಕಲ್ ಈಗ ಪ್ರೊಡ್ಯೂಸರ್ಗೆ ಹೆಂಗ ಹೇಳಿದೆ ಅಂತೇಳಿದ್ರೆ, ನೀವು ಕಲಾವಿದರನ್ನೆಲ್ಲ ಬೆಂಗಳೂರಿಂದ ಕಳಿಸಿ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ, ಅವ್ರಿಗೆ ಓಡಾಡೋಕೆ ಒಂದು ಕಾರ್ ಇದೆಲ್ಲ ಮಾಡೋ ಬದಲಿಗೆ ನಮ್ಮ ಕಲಾವಿದರೇ ಮಾಡ್ತಾರೆ, ಖರ್ಚು ಕಮ್ಮಿ ಆಗುತ್ತೆ ಅಂತೇಳಿ ನಮ್ಮ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಕಲಾವಿದರ ಆಯ್ಕೆ ಆದ್ಮೇಲೆ ಭಾಷೆ ನೀವು ಬೆಂಗಳೂರು ಭಾಷೆ ಅವ್ರಿಗೆ ಬರುವುದಿಲ್ಲ, ಅವ್ರು ಈ ಕನ್ನಡ ಕುಂದಾಪುರ ಕನ್ನಡದಲ್ಲೇ ಮಾತಾಡಲಿ ಅಂತೇಳಿ ಅವ್ರ ಕುಂದಾಪುರ ಕನ್ನಡದಲ್ಲೇ ಮಾತಾಡಿದ್ರು. ಈಗೆಲ್ಲ ಹಾಗೆ ಅದೊಂದು ಒಳ್ಳೆ ಸಿನಿಮಾ ಅದು. ಅದಾದ್ಮೇಲೆ ಅದೇ ಮನೆಯಲ್ಲಿ ಇನ್ನೊಂದು ಸಿನಿಮಾ ಮಾಡಿ, ಒಂದೂರಲ್ಲಿ ಅಂತೇಳಿ,
3: ಒಂದೂರಲ್ಲಿ
4: ಈ ಸಿದ್ಧಗಂಗಾ ಮಠದ ವಿಶೇಷ ಚೇತನ ಮಕ್ಕಳುಗಳು ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಅದು.
3: ಒಂದೂರಲ್ಲಿ
4: ಆ ಮಕ್ಕಳು ಅವರಿಂದ ಕುಂದಾಪುರ ಕನ್ನಡ ಮಾತಾಡಿಸುವ ನೋಡಿದೆ, ಅದಾಗ್ಲಿಲ್ಲ, ಬಹಳ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಆ ನನ್ನ ಪಾತ್ರ ಮಾತ್ರ ಕುಂದಾಪುರ ಕನ್ನಡ ಮಾತಾಡ್ತು. ಆ ಸಿನಿಮಾಗ 5 ಅವಾರ್ಡ್ ಬಂತು. ಅವಾಗ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್, ಹುಬ್ಳಿ ಧಾರವಾಡದಲ್ಲಿ ಸಹ ಫಂಕ್ಷನ್ ಎಲ್ಲ ಮಾಡಿದ್ರು. ಹಾಗೆ ಇದಾದ್ಮೇಲೆ ಇದೇ ತರ ಒಂದೊಂದೇ ಒಂದೊಂದೇ ನನ್ನ ಇನ್ಚಾರ್ಜ್ಗೆ ಯಾವ್ದಾದ್ರು ಬಂದಿದ್ರೆ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು, ತಂದು ನಾನು ಫಸ್ಟ್ ಇಲ್ಲಿ ಹಾಕೊಂಡ್ಬಿಡುದು
3: ನಮ್ಮೂರಲ್ಲಿ
4: ಹಾಕೊಂಡ್ಬಿಡುದು. ಈಗ ಈ ಎರಡು ಸಿನಿಮಾದಲ್ಲಿ ಏನಾಯ್ತು, ಈಗ ಹೆಬ್ಬಾರ್ದ ಮನೆಯಲ್ಲಿ ಮಾಡಿದ ಎರಡು ಸಿನಿಮಾದಲ್ಲೇ ಕುರುನಾಡುಗೆ 2 ಅವಾರ್ಡ್ ಬಂತು, ಇದಕ್ಕೆ 5 ಅವಾರ್ಡ್ ಬಂತು.
3: 2 ಅವಾರ್ಡ್ ಎಂತಲ್ಲ ಬಂತು,
4: ಒಂದು ಕಲಾ ನಿರ್ದೇಶನಕ್ಕೆ, ಇನ್ನೊಂದು ಯಾವ್ದು, ಒಟ್ಟಿಗೆ 2 ಅವಾರ್ಡ್ ಬಂತು ಆ ಸಿನಿಮಾ.
3: 5 ಅವಾರ್ಡ್ ಇದಕ್ಕೆ,
4: 5 ಅವಾರ್ಡ್ ಅದು ಕತೆಗೆ, ಅದಕ್ಕೆ ಎಲ್ಲ ವಿಭಾಗಗಳಿಗೆ ಬಂತು.
3: 5 ಅವಾರ್ಡ್ ಬಂತು.
4: 5 ಅವಾರ್ಡ್ ಬಂತು. ಆಮೇಲೆ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿದ್ದ ಹುಬ್ಳಿ ಧಾರವಾಡದಲ್ಲಿ ಫಂಕ್ಷನ್ ಮಾಡಿದ್ರು. ಸೊ ಇವ್ರಿಗೆ ಇಲ್ಲೆಲ್ಲ ಏನಾಯ್ತು ಅಂತ ಹೇಳಿದ್ರೆ, ಶ್ರಮಪಟ್ಟು ಮಾಡಿಕೊಡುದು ನಾವು, ಅವಾರ್ಡ್ ಎಲ್ಲ ಬಂದಾಗ ಇವ್ರು ನಮ್ಮನ್ನ ಸ್ವಲ್ಪ ಅವಾಯ್ಡ್ ಮಾಡೋಕೆ ಸೈಡಿಗೆ ಹಾಕೋ ಶುರು ಮಾಡಿದ್ರು. ಸೊ ಇದು ನನಗೆ ಮನಸ್ಸಿಗೆ ಏನೋ ಒಂದ್ ರೀತಿ ಬೇಕಾಯ್ದಲ್ಲ ನಮಗೆ ಅಂತ ಅನಿಸ್ತು. ಆವಾಗ ಒಂದ್ ಚಲ ಹುಟ್ಕೊಂಡು ನಂಗೆ, ನಾವು ಮಾಡಿಕೊಟ್ಟು ಇವ್ರು ನಮ್ಮನ್ನ ಯಾವ ಮರ್ಸುದ, ನಾವು ಮೋಸ ಹೋದ್ರೆ ಅವ್ರು ಮೋಸ ಮಾಡ್ತಾರೆ, ನಾವು ಮೋಸ ಹೋಗದೇ ಹೆಂಗ್ ಮೋಸ ಮಾಡ್ತಾರೆ,
3: ಕರೆಕ್ಟ್.
4: ಅದಕ್ಕೆ ಇನ್ಮೇಲೆ ಬೇರೆ ಯಾರು ಕೆಲಸ ಮಾಡೋದು ಬೇಡ ಅಂತೇಳಿ ಆವಾಗ ಹುಟ್ಕೊಂಡಿದ್ದೆ ನಾನು ಸೂರ್ಯ ಎಂಟರ್ಟೈನರ್ಸ್. ಸೊ ನಂದೇ ಏನಿದ್ರು ನಮ್ದೇ ಒಂದ್ ಪ್ರಯತ್ನ ಮಾಡುವ ಅಂತೇಳಿ ಸೂರ್ಯ ಎಂಟರ್ಟೈನರ್ಸ್ ಹುಟ್ಟಿಕೊಂಡು ಆ ಸೂರ್ಯ ಎಂಟರ್ಟೈನರ್ಸ್ ನಲ್ಲಿ ಹಜ್ಜ ಅಂತ ಸಿನಿಮಾ ಆಯ್ತು. ಆ ಸಿನಿಮಾಗೆ ರಾಜ ಪ್ರಶಸ್ತಿಯಲ್ಲಿ ಶ್ರೇಷ್ಠ ಅತ್ಯುತ್ತಮ ಚಿತ್ರ ಸ್ವರ್ಣ ಪದಕನೂ ಬಂತು. ಈಗ ಅವರು ಮೊದಲು ನಾನು ಆ ಸಿನಿಮಾಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ನಲ್ಲ, ಅವರು ಅವಾರ್ಡ್ ಬಂದಾಗ ಅವಾರ್ಡ್ ಫಂಕ್ಷನ್ ಹೋಗುವ ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಕೊನೆಗೆ ನಾನು ಬಿಟ್ಟು ಹೋಗಿದ್ರು. ಬಿಟ್ಟು ಹೋದಾಗ ನನಗೆ ಅನಿಸ್ತು ಸತ್ಯಧರ್ಮ ನ್ಯಾಯ ನೀತಿಗೆ ಇಷ್ಟನೇ ಬೆಲೆ ಇರೋದು ಅಂತ ಅನಿಸ್ತು. ಅವತ್ತು ನಾನು ಅವ್ರ ಜೊತೆಲಿ ಹೋಗಿದ್ರೆ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಸೊ ಅಲ್ಲಿ ನನಗೆ ಛಲ ಬಂತು, ಇಲ್ಲ ನಾನೇನಾದ್ರು ಮಾಡಬೇಕು ಅಂತೇಳಿ. ನಾನೇ ಸ್ವರ್ಣ ಪದಕ ತಗೊಳ್ಳುವಂತ ಸ್ಥಿತಿಗೆ ಅದು ನನಗೆ ಒಂದು ದಾರಿ ಮಾಡಿ ಕೊಡ್ತದೆ.
3: ಅದನ್ನೇ ಹೇಳುದು, ಆಪದೆಲ್ಲ ಒಳ್ಳೇದಕ್ಕೆ ಅಂತ.
4: ಆಮೇಲೆ ಆ ಸಿನಿಮಾಗೆ ಅವಾರ್ಡ್ ಬಂದ್ಮೇಲೆ ಒಂದು ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಅವರಿಗೆ ಇವರಿಗೆ ಅಂತೇಳಿ ವಾರ್ತಾ ಇಲಾಖೆ ಇದರಲ್ಲಿ ಒಂದು ಶೋ ಇಟ್ಟು, ಅದಕ್ಕೆ ಶೋ ಎಲ್ಲ ನೋಡ್ಕೊಂಡು ಬಂದ್ರು. ಗಿರೀಶ್ ಕಾಸರವಳ್ಳಿ ಅವರು ದೊಡ್ಡ ದೊಡ್ಡ ನಿರ್ದೇಶಕರುಗಳೆಲ್ಲ ಬಹಳ ಖುಷಿ ಪಟ್ಟರು. ಆವಾಗ ಕಾಸರವಳ್ಳಿ ಅವ್ರ ಮಗಳು ಅನನ್ಯ ಕಾಸರವಳ್ಳಿ ಒಂದ್ ಮಾತು ಹೇಳಿದ್ ನನಗೆ,
3: ಏನಂತ
4: ಅಣ್ಣ ನಿನ್ಗೆ ಯಾರ ಮೇಲೆ ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ, ಏನ್ ಪ್ರೊಡ್ಯೂಸರ್ ಅದೇ ಗೊತ್ತಿಲ್ಲ, ಆದ್ರೆ ಆದ್ದೆಲ್ಲ ಒಳ್ಳೇದಕ್ಕೆ ಆಯ್ತು. ಯಾಕೆಂತ ಹೇಳಿದ್ರೆ ನಿನಗೆ ಏನೋ ಈ ರೀತಿ ಅಸಮಾಧಾನ ಆಗದೆ ಇದ್ರೆ ನೀನು ಕೇರಳಿ ನಿಲ್ಲುವುದಿಲ್ಲ ಇತ್ತು, ಕೇರಳಿ ನಿಲ್ಲದೆ ಇದ್ರೆ ನೀನು ಒಂದು ಸಂಸ್ಥೆ ನಿರ್ಮಾಣ ಮಾಡುವುದಿಲ್ಲ ಇತ್ತು, ಇನ್ನೊಂದು 10 ವರ್ಷ ಹೋದ್ರೂ ಉಪೇಂದ್ರನ್ ಟೀಮ್ನಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಹೀಗೆ ಇರ್ತಿದ್ದ. ಈಗ ನೀನು ಒಬ್ಬ ಸ್ವರ್ಣ ಪದಕ ವಿಜೇತ, ನಿರ್ಮಾಪಕ, ನಿರ್ದೇಶಕ ಎಲ್ಲ ಆಗ್ಬಿಟ್ಟೆ, ನಿನ್ಗೊಂದು ಐಡೆಂಟಿಟಿ ಬಂತು, ಒಳ್ಳೆ ಕೆಲಸ ಮಾಡಿದೆ ಅಣ್ಣ ಅಂತ ಹೇಳಿದ್ರು.
3: ಒಳ್ಳೆ ಮಾತು.
4: ಆಮೇಲೆ ಅದ್ ಮಾತಾಡ್ತಾ ಇದ್ದಾಗಲೇ ಕಾಸರವಳ್ಳಿ ಅವ್ರು ಬಂದ್ರು. ಕಾಸರವಳ್ಳಿ ಅವ್ರು ಬಂದ್ಕೊಂಡು, ಏ ಒಳ್ಳೆ ಪ್ರಯತ್ನ ಮಾಡಿದೆ ಮರ, ನೀನು ಕ್ಯಾಮ್ರಾಮನ್ ಯಾರ ಅದು ಕೇಳಿದ್ರು. ಯಾಕೆ ಅಣ್ಣ ಕೇಳಿದೆ, ಅಲ್ಲ ನದಿಯ ಹೊಳೆಯ ದೋಣಿ ಅದನ್ನೆಲ್ಲ ಎಷ್ಟು ಅದ್ಭುತವಾಗಿ ತೋರಿಸಿದ್ರು ನೀವು, ಪ್ರಕೃತಿ ಸೌಂದರ್ಯನೇ ಹೀರೋ ಮಾಡಿಬಿಟ್ರಲ್ಲ ಅಂದ್ರೆ. ಇಲ್ಲ ಅಣ್ಣ, ದೊಡ್ಡ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಏನು ಅಲ್ಲ, ಗೆಳೆಯರ ಬಳಗನೆ ನಮ್ ಶ್ರಮ ಅಷ್ಟಿತ್ತು.
3: ಮತ್ ನಮ್ ಸೌಂದರ್ಯ, ನಮ್ಮ ಪ್ರಕೃತಿ ಸೌಂದರ್ಯ ನಮ್ ಕುಂದಾಪುರದ್ದು
4: ಹೌದು,
3: ಎಷ್ಟು ಲೈಕ್ ಇತ್ತು ಅಲ್ದ.
4: ಹೌದೌದು,
3: ಆಕ್ಚುಲಿ
4: ಆ ಹಜ್ಜಿಗೆ ಅದು ಒಂದು ಪ್ಲಸ್ ಪಾಯಿಂಟ್. ಹೊಳೆನ ದೋಣಿನ ತುಂಬಾ ಜನ ಸಿನಿಮಾದಲ್ಲಿ ತೋರಿಸಿದ್ರು, ನಮ್ಮ ತರ ಆ ತೋಡಲ್ಲೆಲ್ಲ ದೋಣಿನ ತಿರ್ಸ್ಕೊಂಡು ಹೋಗುವಂತದ್ದು ಯಾರು ಮಾಡಿರ್ಲಿಲ್ಲ.
3: ಹೌದಾ, ತೋಡಂಗಲ್ಲ ದೋಣಿ
4: ಬಿಡ್ತಾರೆ. ಹೀರೋಯಿನ್ ಹೀರೋ ಅವನ ದೋಣಿ ಅವನೇ ಓಡಿಸ್ತಾನೆ, ಹೀರೋಯಿನ್ ಅವಳು ದೋಣಿ ಅವಳೇ ಓಡಿಸ್ತಾಳೆ, ಒಂದ್ ಸ್ವಲ್ಪ ಇದ್ದ ತಕ್ಷಣ ಬುರ್ಕ ತೆಗಿತಾಳೆ, ಓಡಿಸ್ತಾಳೆ, ಮತ್ತೆ ಬುರ್ಕ ಹಾಕೊಳ್ತಾಳೆ, ಡೈಲಾಗ್ ಬಂದ ತಕ್ಷಣ ಬುರ್ಕ ತೆಗಿ, ಆತರದ ಒಂಥರ ವಿಚಿತ್ರ. ಹೀರೋ ತಂದೆ ಪಾತ್ರ ಇಸ್ಮಾಯಿಲ್ ಸಾಹೇಬ್ ಅಂತೇಳಿ, ಅವನೊಬ್ಬ ಮಾತ್ರ ಅವನಿಗೆ ದೋಣಿ ಓಡಿಸೋನ್ ಇರ್ತಾನೆ, ರಾಜನ್ ತರ ಕೂತಿರ್ತಾನೆ, ಮತ್ತೆ ಎಲ್ಲ ಅವ್ರ ದೋಣಿ ಅವರೇ ಓಡಿಸ್ಕೊಂಡು ಹೋಗುದು. ಆ ಹೀರೋಯಿನ್ ತಂದೆ ಪಾತ್ರ ನಾನೇ.
3: ಓಕೆ, ನಿಮಗೆ ದೋಣಿ ಓಡಿಸ ಬರ್ತಿಲ್ಲ?
4: ದೋಣಿ ಓಡಿಸೋಕೆ ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಇಲ್ಲಿ ಅವನು ಸ್ವಲ್ಪ ಗತ್ತಿ, ನಾನು ಜಾಪಿನವನು, ಅವನು ಯಾರನ್ನು ಕೇರ್ ಮಾಡೋನು ಅಲ್ಲ, ಆ ತರದ ಪಾತ್ರ ಅದು.
3: ಓಕೆ,
4: ಆ ಪಾತ್ರಕ್ಕೂ ಬೇರೆ ಒಬ್ರು ಸೆಲೆಕ್ಟ್ ಆಗಿದ್ರು, ಅವರು ಬೆಂಗಳೂರಿಂದ ಬರೋಕೆ ಇನ್ನೋವಾ ಕಾರ್ ಕೇಳಿದ್ರು. ನಂಗೊಂಚೂರು ಬೆನ್ನು ಮರೆ, ಇನ್ನೋವಾ ಕಾರ್ ಕಳಿಸು ನಂಗೆ, ಮತ್ತೆ ನೋಡಲ್ಲ ಶರೋನ್ ಬಿಟ್ಟರೆ ಬೇರೆ ಎಲ್ಲೂ ಉಳ್ಕೊಳ್ಳೋಕೆ ವ್ಯವಸ್ಥೆ ನಂಗೆ ಸರಿಯಾಗುದಿಲ್ಲ. ನಾನು ಅವ್ರ ಒಬ್ರಿಗೆ ಇನ್ನೋವಾ ಕಾರು, ಇನ್ನೊಬ್ಬ ಅವ್ರಿಗೆ ಒಂದು ಶರೋನ್ ಅಲ್ಲಿ ಕೊಡೋ ಅಷ್ಟು ಬಜೆಟ್ ನನ್ನ ಹತ್ರ ಇಲ್ಲ.
3: ಎಷ್ಟು ಬಜೆಟ್ ಅಲ್ಲಿ ಮುಗಿಸಿದ್ರಿ ನೀವು ಹಜ್ ಸಿನಿಮಾನ?
4: ಬಜೆಟ್ ಬಗ್ಗೆ ಬೇಡ ಬಿಡಿ ಕೇಳೋದು, ಯಾಕಂತ ಹೇಳಿದ್ರೆ ಬಜೆಟ್ ಬಗ್ಗೆ ನಾವು ಹೇಳಿದ್ರು, ನಾವು ಹೇಳಿದ ಬಜೆಟ್ ಅಲ್ಲಿ ಬೇರೆಯವ್ರ ಸಿನಿಮಾ ಮಾಡೋಕೆ ಆಗುದಿಲ್ಲ.
3: ಅಲ್ಲ,
4: ವ್ಯಕ್ತಿ ಅಂತ ಹೇಳಿದ್ರೆ ಒಬ್ಬ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮ್ರಾಮನ್, ಅವ್ರವ್ರ ಅವ್ರವ್ರ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲವೂ ಗೊತ್ತಿರೋರು ಬಹಳ ಕಮ್ಮಿ. ಎಲ್ಲವೂ ಗೊತ್ತಿರೋ ನಮ್ಮ ಗುರುಗಳಂತ ಕಾಶೀನಾಥ ಅಂತವ್ರು ಎಲ್ಲ ಸಕಲ ಕಲಾವಲ್ಲವು. ಹಾಗಾಗಿ ನಾವು ಅಲ್ಲಿ ನನಗೆ ಎಲ್ಲ ವಿಭಾಗದಲ್ಲೂ ನನಗೆ ಉಪೇಂದ್ರನ ಜೊತೆಯಲ್ಲಿ ಇದ್ದಾಗಲೂ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದವನು. ಅದರಿಂದ ಎಲ್ಲೆಲ್ಲಿ ಏನೇನು ಲಾಭ ನಷ್ಟಗಳು, ಎಲ್ಲಿ ಸೋರಿಕೆ ಎಲ್ಲಾಗುತ್ತೆ, ಎಲ್ಲಿ ಬಜೆಟ್ ಉಳಿಸಬಹುದು, ಎಲ್ಲಿ ದೊಂದು ವೆಚ್ಚ ಕಮ್ಮಿ ಮಾಡಬಹುದು, ಅದೆಲ್ಲ ನಮಗೆ ಗೊತ್ತಿರೋದ್ರಿಂದ ಮತ್ತೆ ಆ ಒಂದೊಂದು ಕೆಲವೊಂದು ನಾನು ಒಬ್ಬನೇ ಒಂದು ನಾಲ್ಕೈದು ಜನ ಮಾಡೋ ಕೆಲಸ ಮಾಡ್ಕೊಡ್ತೇನೆ. ಆ ಡೈರೆಕ್ಟರ್ ಆಗಿ ನಾನೇ ಇದ್ಕೊಳ್ತೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಾನೇ ಇದ್ಕೊಳ್ತೀನಿ, ಪ್ರತಿಯೊಂದು ನಾನೇ ಮಾಡೋದ್ರಿಂದ ಅಲ್ಲಿ ಸುಮಾರು ಉಳಿಯುತ್ತೆ. ಮತ್ತೆ ಈ ಎಲ್ಲೆಲ್ಲಿ ಸೋರಿಕೆ ಸೋರಿಕೆ ಈ ಸಂಭಾವನೆಗಿಂತ ಸೋರಿಕೆ ಜಾಸ್ತಿ, ಅದು ನಮಗೆ ಗೊತ್ತಿರೋದ್ರಿಂದ ಮೂರ್ನಾಲ್ಕು ಜನ ವಿಭಾಗದ ಕೆಲಸ ನಾನು ಒಬ್ಬನೇ ಮಾಡ್ಕೊಳ್ಳೋದ್ರಿಂದ ನನಗೆ ಕಮ್ಮಿ ಬಜೆಟ್ ಎಲ್ಲ ಆಗುತ್ತೆ. ನಾನು ಒಂದು ಬಜೆಟ್ ಇಷ್ಟರಲ್ಲಿ ಆಗುತ್ತೆ ಅಂತೇಳಿ ಹೇಳಿದ್ರೆ ಯಾರೋ ಪುಣ್ಯಾತ್ಮ ಅದೇ ಬಜೆಟ್ ಇಟ್ಕೊಂಡು ಸಿನಿಮಾ ಮಾಡೋಕೆ ಬಂದರೆ ಅವನ ಹತ್ರ ಅವನು ತನ್ನ ದುಡ್ಡಿಗೆ ಕಾಲ್ಭಾಗ ಸಿನಿಮಾ ಆತಿಲ್ಲ, ಕಡೆಗೆ ಅವನೊಂದು ಒಂಥರ ತ್ರಿಶಂಕು ಸ್ವರ್ಗ ಅತ್ತು ಬಿಡುಕು ಇಲ್ಲ ಹಿಡುಕು ಇಲ್ಲ, ಅವ ಎಲ್ಲಿಂದ ಸಾಲ ಗಿಲ್ಲ ಮಾಡ್ಕೊ ಬಂದಿರ್ತನೋ ಎಂತ ಮಾಡಿರ್ತನೋ ಗೊತ್ತಿಲ್ಲ.
3: ಹೌದು, ಈಗ ನೀವು ಒಟ್ಟು ಎಷ್ಟು ವರ್ಷ ಈ ಸಿನಿಮಾ ಜರ್ನಿಯಲ್ಲಿ ಇದ್ರಿ?
4: 40 ವರ್ಷ ಆಯ್ತು.
3: 40 ವರ್ಷ 40 ವರ್ಷಗಳಿಂದ ಸಿನಿಮಾ,
4: 40 ವರ್ಷದ ಹಿಂದೆ ನಾನೊಬ್ಬ ಸಾಧಾರಣ ಅಸ್ಟೆಂಟ್ ಆಗಿ ಬಂದವನು. ಒಂದು ತೃಪ್ತಿ ಏನಿದೆ ಅಂತ ಹೇಳಿದ್ರೆ, ನಾನು ಯಾರ ಹತ್ರ ಅವಕಾಶ ಕೇಳ್ಕೊಂಡು ಹೋಗಿ ವಂಚಿತನಾಗಿದ್ನೋ ಅವ್ರು ಎದುರುಗಡೆ ನಾನು ಸಿನಿಮಾ ಇದಾಗಿ ಅವಾರ್ಡ್ ಬಂತು,
3: ಅದೊಂದು ಖುಷಿ.
4: ಅದೊಂದು ಖುಷಿ ಏನಂತ ಹೇಳಿದ್ರೆ, ಈಗ ನಾವು ನಾವೊಂದು ಸಿನಿಮಾ ರಂಗದ ಹಿನ್ನೆಲೆ ಇಟ್ಕೊಂಡು ಬಂದವರು ಅಥವಾ ಕೃಷಿ ತುಂಬಾ ದುಡ್ಡು ಇಟ್ಕೊಂಡು ಬಂದವರು ಆದ್ರೆ ಒಂದು ಬೇರೆ. ನಾವು ದುಡ್ಡಲ್ಲೇ ಒಂದೊಂದೇ ಪೈಸಾ ಜಮಾ ಮಾಡಿ ಇಟ್ಟು ಆ ದುಡ್ಡಲ್ಲೇ ಸಂಸ್ಥೆ ನಿರ್ಮಾಣ ಮಾಡಿ ಆ ಸಿನಿಮಾ ಆ ಇದರಲ್ಲೇ ಸಿನಿಮಾ ಮಾಡಿ ಆ ಸಿನಿಮಾ ಮಾಡಿದ್ದು ಅಲ್ಲದೆ ಸ್ಪರ್ಧೆಗೆ ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೋಲಿಸಿ ಅವಾರ್ಡ್ ಹೊಡ್ಕೊಂಡು ಬಂದಿರೋದು ಇದಲ್ಲ, ಅದಕ್ಕೆ ತುಂಬಾ ಜನರಿಗೆ ಕಣ್ಣು ಬಿತ್ತು. ಕಿಸೆಯಲ್ಲಿ ಒಂದು 10 ರೂಪಾಯಿ ಇಲ್ಲದೆ ಬತ್ತೆ ಒಂದು ಟೀ ಕುಡುಗು ದುಡ್ಡು ಇಲ್ಲದಾನು ಸಿನಿಮಾ ಸಂಸ್ಥೆ ನಿರ್ಮಾಣ ಮಾಡ್ದ, ಸಿನಿಮಾ ಮಾಡ್ದ, ಸಿನಿಮಾ ಮಾಡಲಿ, ಸ್ಪರ್ಧೆಯಲ್ಲಿ ನಮ್ಮನ್ನೇ ಸೋಲಿಸ್ಬಿಟ್ಟು ಗೋಲ್ಡ್ ಮೆಡಲೇ ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಅಮ್ಮ ಅನ್ನುವಂಥದ್ದು ಒಂದಷ್ಟು ಜನರಿಗೆಲ್ಲ ಇತ್ತು. ಎಂತ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆಂದ್ರೆ ಪ್ರತಿಭೆ ಯಾರಪ್ಪನ ಮನೆ ಸೊತ್ತು ಅಲ್ಲ.
3: ಅಷ್ಟೇ, ಸಾಧುರಿಂಗೆ ಸಾಧು ಮಾಧುರಿಂಗೆ ಮಾಧು. ಓಕೆ, ಈಗ ನಿಮ್ಮ ಈ ಜರ್ನಿಯಲ್ಲಿ ಸುಮಾರು ಸಲ ಪಿಕ್ಚರಿಗೆಲ್ಲ ಹೋಗಿ ಸೇರುದಂದ್ರೆ ಈಗಲೂ ಅಷ್ಟೇ, ಅದೊಂಥರ ಇನ್ಸೆಕ್ಯೂರ್ಡ್ ಪ್ರೊಫೆಷನ್, ಅಸುರಕ್ಷಿತ ಅಂತ ಅತ್ತಂತ ಹೇಳುಕಾತಿಲ್ಲ. ಈ ಒಂದು ಎಂಜಿನಿಯರ್ ಡಾಕ್ಟರ್ ಟೀಚರ್ ಇನ್ನಂತದಾರ ಒಂದಿಷ್ಟು ಸಂಬಳ ಬರ್ತದಲ್ಲಿ ಒಂದ್ ಲೆಕ್ಕ ಹಾಕಿ ಇಟ್ಕೊಂಡ್ಲ, ಇದ್ರಂಗೆ ಅಂತ ಆತ್ತು. ನಿಮ್ಗೆ ಪ್ರಾಜೆಕ್ಟ್ ಕೈಯಲ್ಲಿ ಇದ್ರೆ ಏನಾದ್ರು ಒಂದ್ ಸಿಕ್ಕು, ಇಲ್ಲಾಂದ್ರೆ ಎಂತದು ಇಲ್ಲ. ಆಗಂಡೆ ಅಂತ ಮಾಡ್ತ ಆಗಂಡೆ ಅಂತ ಕೆಲಸಕ್ಕೆ ಒಪ್ಪದ್ ಮಾಡುದಿಲ್ಲ ಅಂತಾನೆ ಹೇಳ್ತಾರೆ. ನಿಮ್ಗೆ ಹೆಂಗಿದಿತ್ತು ಆಗಿನ ಕಮೆಂಟ್ಗಳು ಕಾಂಪ್ಲಿಮೆಂಟ್ಗಳು?
4: ಅಲ್ಲ, ಕಮೆಂಟ್ಗಳು ಅಂತ ಹೇಳಿದ್ರೆ ಆಗ ನಮ್ಮ ಬಾಲ್ಯದ ಸಮಯ ಅಂತ ಹೇಳಿದ್ರೆ ತೀರಾ ಎಲ್ಲಾ ಹಳ್ಳಿಗಳಲ್ಲೂ ಬಡತನವೇ. ಆಮೇಲೆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಹಿನ್ನೆಲೆ ಫೈನಾನ್ಸಿಯಲ್ ಹಿನ್ನೆಲೆ ಬೇಕು, ಅದು ಇರುವುದಿಲ್ಲ, ಅದು ನಮ್ಮಂತವ್ರಿಗೆಲ್ಲ ಇರಲಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಯಾರಾದ್ರೂ ಒಂದು ಸಾಧನೆ ಅಂತ ಮಾಡೋ ಹೋದಗಳಿಗೆ ಅದು ಅಷ್ಟು ಸುಲಭದ ದಾರಿ ಅಲ್ಲ, ಸುಲಭದ ದಾರಿ ಅಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ರೆಡಿ ಇರಿ. ಮತ್ತೆ ಒಂದಷ್ಟು ಜನ ಉತ್ಸಾಹಕ್ಕೆ ತಣ್ಣೀರು ಎರ ಜೊತೆ ಜಾಸ್ತಿ ಇರ್ತಾರೆ, ಅದ್ರ ಬಜ್ಜಾದ ಮತ್ತೆ ಎಂತ ಮಾಡುದಿಲ್ಲ, ಅದ್ರಕ್ಕೆ ಎಂತ ಅತ್ತೆ ಅಲ್ಲ, ದುಡ್ಡಿದ್ದವರಕ್ಕೆ ಮಾಡೋಕಾತಲೇ ಬರೀ ಕೈ ಹೋಗ್ಕೊಂಡು ಎಂತ ಮಾಡ್ತಾ ಇದೆ ಅಂದ್ರೆ, ಈ ರೀತಿ ಒಂದಷ್ಟು ಅವಹೇಳನ ಮಾಡೋರು ಜಾಸ್ತಿ ಇರ್ತಾರೆ. ಹೆಚ್ಚಿನವ್ರು ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿ ಅವಹೇಳನ ಆದ ತಕ್ಷಣ ಓ ಇದು ನಮಗೆ ಬೇಡ ಅಂತೇಳಿ ಅಲ್ಲೇ ಫಿಲ್ಟರ್ ಆತರು
3: ಅಲ್ಲೇ ಹೊಯ್ಕಂತಾರೆ.
4: ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಅವಮಾನಗಳು ಎದುರತ್ತೆ, ಆ ಅವಮಾನನು ದಾಟ್ಕೊಂಡು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದುವರೆ ಅನುಮಾನಗಳು ಶುರು ಆಗ್ತೀವಿ ಅಂತ ಮಾಡ್ತಾನೆ ಅಂತ. ಈ ಅವಮಾನ ಮತ್ತೆ ಅನುಮಾನ ಎರಡನ್ನು ಮೆಟ್ಕೊಂಡು ಮುಂದುವರೆ ಗೆಲುವು ಸಿಕ್ಕಿತ, ಆ ಗೆಲುವೇ ಸನ್ಮಾನ,
3: ಆ ನಂತರ ಸಿಗೋದೆ ಸನ್ಮಾನ. ಇದಕ್ಕೆ ಒಂದೊಂದು ದಾಟ್ಕೊಂಡು ನಾವು ಧೈರ್ಯದಲ್ಲಿ ಹೋಯ್ಕಂತ
4: ಆ ದಾಟದಲ್ಲಿ, ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ಒಂದು ಸಮಸ್ಯೆ ಇಲ್ಲದೆ ಇರೋ ಜೀವನ ಇಲ್ಲ. ಸಮಸ್ಯೆನ ನಾವು ತಲೆ ಮೇಲೆ ಹೊತ್ಕೊಂಡ್ರೆ ಅದು ನಮ್ಮ ಮೇಲೆ ಸವಾರಿ ಮಾಡುದು, ಸಮಸ್ಯೆನ ಕಾಲಡಿ ಹಾಕೊಂಡು ಮೆಟ್ಕೊಂಡು ನಾವು ಬೆಳೀತಾ ಹೋಗೋದನ್ನ ಹಂಗ್ ಕಲ್ತಿದ್ರೆ ಮಾತ್ರ ಸಾಧ್ಯ. ಯಾಕಂದ್ರೆ ಈಗ ನಾವು ಯಾವ್ದೋ ಯಾರೋ ಒಂದು ಮಕ್ಕಳು ಒಂದು ಪ್ರಯತ್ನಕ್ಕೆ ಹೋಗಿರ್ತಾರೆ ಸಾಧನೆಗೆ, ಆ ಸಾಧನೆ ಹಂತದಲ್ಲಿ ನಾವು ಅವರ ಆಸೆಗೆ ತಣ್ಣೀರು ಎರಚಿ ಅವ್ರು ಸಾಧನೆ ಮಾಡೋಕೆ ಆಗುದೇ ಇಲ್ಲ. ನಮ್ಮ ಹತ್ರ ಅವ್ರಿಗೆ ಸಹಾಯ ಮಾಡೋಕೆ ಆಗದೆ ಇದ್ರು ಹೋಯ್ಲಿ, ಒಂದು ಬಾಯಿ ಮಾತಲ್ಲ ಅದು ಇಲ್ಲ ಮಾರೆ, ನೀನು ತ್ರಾತ್ ಮಾಡು ಮಾಡು ಅಂತೇಳಿ ಒಂಚೂರು ಪ್ರೋತ್ಸಾಹ ಕೊಟ್ರೆ ಅವರು ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾರೆ.
3: ನಿಜ ನಿಜ. ಈಗ ನಾಕೆ ಈಗ ಸಿನಿಮಾ ರಂಗ ಅಂದ್ರೆ ಅಲ್ಲಿ ಇಬ್ಬರಲ್ಲ ಸಮಯ ಇಲ್ಲ, ಅಮ್ರು ಪಿಕ್ಚರ್ ಫೀಲ್ಡ್ ಫಿಲ್ಮ್ ಫೀಲ್ಡ್ ಸಮ ಇಲ್ಲ, ಒಂದು ಹೆಣ್ಗಳು ಹುಚ್ಚಿರುತ್ತೆ, ಮತ್ತೊಂದು ಕುಡುದು ಸಿಗರೆಟ್ ಸೇಂದು ಆ ಬ್ಯಾಡ್ದಿದ್ದೆಲ್ಲ ತಿಂಬುದು ಅದೆಲ್ಲ ಇರುತ್ತಮ್ರು ಅಂತ ನಾಕೆ ಎಂಬುದು ನಿಮ್ಗೆ ಈಗ ಅಂತ ಅಂದ್ರ ಹೆಚ್ಚಿನವ್ರು ಕಂಡರ್ ಹಾಂಗಿರ್ತ್ರು ಅಲ್ದಾ ಸಿನಿಮಾ ಫೀಲ್ಡ್ ಅಂದ್ರೆ ಎಬ್ಬ ಆ ಸಿನಿಮಾದಾಗ ಫಿಲ್ಮ್ ಇಪ್ಪನಲ್ಲ ಮೋದಿ ಅಪ್ಪಕ್ಕಾಗ ಅಂತಾನೆ ಹೇಳ್ತಾರೆ ಆಕ್ಚುಲಿ ಹೆಣ್ಮಕ್ಕಳಿಗೆ ಹೇಳುವಾರೆ. ಆದ್ರೆ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅದನ್ನ ಹತ್ತಿರದಿಂದ ಕಂಡರಿಗೆ ಗೊತ್ತು, ಮತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬೇರೆ ಬೇರೆ ಅಂತ ಹೊತ್ತು ನಾಕೆ ಎಂಬುದು ನಿಮ್ಗೆ ಅದು ಹೌದಾ? ನೀವು ಹೆಂಗಿದ್ರಿ ಅಲ್ಲಿ, ಯಾವ ತರ ಒಂಚೂರು ನಿಮ್ಮ ಅನುಭವ ಒಂಚೂರು ಹೇಳಿ ಸರ್ ಕೇಂಬರಿಗೆ, ಅದು ಒಂದು ಪಾಠ ಆತ್ತ ಹೇಳಿ.
4: ಈಗ ಸೂರ್ಯನ ಕಿರಣ ಜಗತ್ತಿನ ಎಲ್ಲಾ ಮೂಲೆಗೂ ಕೊಚ್ಚೆಗೂ ಹತ್ತ, ಬೃಂದಾವನಕ್ಕೂ ಬದತಿ, ಎಲ್ಲದಕ್ಕೂ ಬದ್ದ. ಎಲ್ಲಾದ್ರೂ ಅದಕ್ಕೆ ಸೂರ್ಯನ ಕಿರಣಕ್ಕೆ ಕೊಚ್ಚೆ ಅಂಟ್ಕಂತತ
3: ಇಲ್ಲ,
4: ಬೃಂದಾವನದ ಮೇಲೂ ಇರುತ್ತೆ, ಕೊಚ್ಚೆ ಹೊಂಡದ ಗೊಬ್ಬರದೊಂಡದಲ್ಲೂ ಇರುತ್ತೆ, ಇನ್ನೊಂದರಲ್ಲೂ ಇರುತ್ತೆ. ಹಾಗೆ ನಾವು ಯಾವ್ದು ಹೇಗೆ ಇರಲಿ, ನಾವು ನಾವು ಆಗಿರಕ್ಕೆ ಅಷ್ಟೇ. ಈಗ ನಾವು ಒಂದು ಯಾವುದೋ ಒಂದು ಚಟಕ್ಕೆ ದಾಸರಾಗಿ ನಾವು ಹೋದ್ರೆ ಅದು ನಮ್ಮನೆ ಇದು ಮಾಡ್ಕೊಳತ್ತೆ. ನಾವು ನಾವಾಗಿ ಇದ್ರೆ ನಮ್ಗೆ ಅದು ಯಾವುದು ಬೇಡ ಅಂತ ಇದ್ರೆ ಯಾವ ಕೆಟ್ಟದ್ದು ಏನಿಲ್ಲ. ಅಂದ್ರೆ ಹೆಚ್ಚಿನವ್ರು ಸಿನಿಮಾಗೆ ಬರೋರು ಶೋಕಿಗಾಗಿ ಬರೋರು ಜಾಸ್ತಿ. ಈ ಶೋಕಿಗಾಗಿ ಬರೋರು ಸಾಧನೆ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ಸಾಧನೆ ಮಾಡೋಕೆ ಅಂತ ಬಂದವರು ಎಂಥ ಕಷ್ಟಗಳನ್ನು ಸಹಿಸ್ಕೊಂಡು ಹೋದ್ರು. ಈಗ ಎಲ್ಲರಿಗೆ ಹಂಗಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಮುಂಚಿನ ಈಗ ನಮ್ಮ ನಾವೆಲ್ಲ ಎಂಟ್ರ್ ಆಗೋ ಟೈಮ್ನಲ್ಲಿ ಒಂದು ಅವಕಾಶ, ಒಂದು ಸಣ್ಣ ಅವಕಾಶ ಗಿಟ್ಟಿಸ್ಕೊಂಡು ಒಂದು ಎಂಟ್ರಿ ತಗೊಳ್ಳೋಕೆ ವರ್ಷಗಟ್ಟಲೆ ಶ್ರಮ ಪಡಬೇಕಾಗಿತ್ತು. ಈಗ ಆಗಲ್ಲ. ಈಗ ದುಡ್ಡಿದ್ರೆ ಭೂಮಿಗೆಲ್ಲ ಸಿಕ್ಕಾಪಟ್ಟೆ ಬೆಲೆ ಬಂದಿತ್ತು. ಈಗ ಯಾರೋ ಅಪ್ಪನೋ ಅಜ್ಜನೋ ಒಂದಷ್ಟು ಭೂಮಿ ಮಾಡಿರ್ತಾನೆ, ಈಗೆಲ್ಲ ಸೈಟ್. ಯಾರೋ ಒಬ್ಬ ಸಿನಿಮಾ ರಿಯಲ್ ಎಸ್ಟೇಟ್ ಮಕ್ಕಳು ಹೇಳ್ತಾರೆ, ಅಜ್ಜನ ಹತ್ತು ಸೈಟ್ ಇದೆಯಾ, ನಾ ಒಂದು ಎರಡು ಸೈಟ್ ಮಾರಿ ಒಂದು ಸಿನಿಮಾ ಮಾಡುವ. ಸಿನಿಮಾ ಗೆದ್ರೆ ನಾವು ಇಡೀ ರಾಜ್ಯದಲ್ಲಿ ನಮ್ಗೊಂದು ಸನ್ಮಾನ. ವಾರ ಅಜ್ಜಂದು ಹೋಯ್ತು, ನಮ್ದೆಂತ ಹೋಯ್ತು. ಮತ್ತೆ ಅವರು ಇಲ್ಲಿ ಶೋಕಿಗೆ ಶೋಕಿ ಮಾಡೋಕ್ ಬಂದವರು ಸಾಧನೆ ಖಂಡಿತ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಅಂದ್ರೆ ಶ್ರಮ ಪಡೋಕ್ ಅವ್ರು ರೆಡಿ ಇಲ್ಲ. ಸಕ್ಸಸ್ ಬೇಕು, ಈ ಒಂಥರ ಈ ಫಾಸ್ಟ್ ಫುಡ್ ಇದ್ದಾಗೆ. ಆ ರೀತಿಯ ಜನಗಳು ಬರೋದ್ರಿಂದ ಈಗ ಸಿನಿಮಾ ಈಗ ಇವರಿಗೆ ಅನುಭವದ ಕೊರತೆಯಿಂದ ಇವರು ಲಾಸ್ ಮಾಡ್ಕೊಂಡು ಹೋಗ್ತಾರಲ್ಲ. ಇವರು ಲಾಸ್ ಮಾಡ್ಕೊಂಡು ಹೋದ ಕಂಡರೆ ಸಿನಿಮಾ ಕಂಡ್ರೆ ಹೆದರ್ಕಿ ಸುರತ್ತಾರೆ, ಓ ಬೇಡ ಮರೆ, ಅವ ಲಾಸ್ ಮಾಡ್ಕೊಂಡು ನಮ್ಮ ಬೇಡ ಇದು. ಈ ರೀತಿ ಎಷ್ಟೋ ಜನ ಸಿನಿಮಾ ರಂಗಕ್ಕೆ ಬರೋಕೆ ಹೆದರ್ಕಂತ್ರಿಗೆ.
3: ಆದ್ರೆ ನೀವು ಎಂಥ ಸಂದರ್ಭದಲ್ಲೂ ಈ ತರ ಆಮಿಷಗಳಿಗೆಲ್ಲ ಒಳಗಾಗದೆ ರಾಜು ಕೊಠಾರಿ ಅವರು ಏನು ಅವರು ಹಾಗೆ ಉಳ್ಕೊಂಡ್ರು ಅಲ್ದ?
4: ಅಲ್ಲ, ಈಗ ನಾವು ನಮ್ಮ ಹತ್ರ ಏನಾದ್ರೂ ಹಿರಿಯರು ಮಾಡಿದ್ದು ಸಿಕ್ಕಾಪಟ್ಟೆ ಕೊಳಿತಾ ಇದ್ರೆ ನಮ್ಗೂ ಏನು ದುರಾಸೆ ಬರ್ತಿತ್ತು ಅನ್ನೋ ಗೊತ್ತಿಲ್ಲ. ಅಂತದೇನು ಇಲ್ಲದೆ ಇರೋದ್ರಿಂದ ಈಗ ಒಂದ್ ರೂಪಾಯಿ ನಷ್ಟ ಆದ್ರೂ ನಾವು ಎಷ್ಟೋ ವರ್ಷಗಳಿಂದ ದುಡ್ಡು ದುಡ್ಡಿನಲ್ಲಿ ಒಂದೊಂದೇ ಒಂದೊಂದೇ ರೂಪಾಯಿ ಕೂಡಿ ಇಟ್ಟು ದುಡ್ಡಲ್ಲ, ಅದರಲ್ಲ 10 paisa ಲಾಸ್ ಆದ್ರೂ ನಮ್ದೇ ಹೋಗುತ್ತಲ್ಲ. ಹಂಗಾಗಿ ಹಣದ ವ್ಯಾಲ್ಯೂ ಆಗ್ಲಿ, ಸಮಯದ ವ್ಯಾಲ್ಯೂ ಆಗ್ಲಿ, ಪ್ರಯತ್ನದ ವ್ಯಾಲ್ಯೂ ಆಗ್ಲಿ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ದಾರಿ ತಪ್ಪುವುದಿಲ್ಲ ಅನ್ನೋದು ನನ್ನ ಅನುಭವ.
3: ಚಿನ್ನದಂತ ಮಾತು. ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವ್ದು ಸರ್? ಈಗ
4: ಮುಂದಿನ ಪ್ರಾಜೆಕ್ಟ್ ಪ್ರಯತ್ನ ನಡೀತಾ ಇತ್ತೆ, ಒಂದಷ್ಟು ಸ್ಟೋರಿ ರೆಡಿ ಆಗ್ತಾ ಇತ್ತೆ.
3: ಕುಂದಾಪುರದಲ್ಲ ಕುಂದಾಪುರ ಕನ್ನಡದಲ್ಲ ಅದನ್ನೇ ಮೇಜರ್ ಆಗಿ ಇಟ್ಕೊಂಡು ಪಿಕ್ಚರ್ ಗೆ ಮಾಡೋ ಅಂತ ಪ್ಲಾನ್ ಗಳೇನಾದ್ರೂ ಇದ್ದಾವ?
4: ಈಗ ನಾನು ಸಾಮಾನ್ಯವಾಗಿ ಇಶ್ ಇರ್ಬೋದು, ಓಂ ಇರ್ಬೋದು, ಎ ಇರ್ಬೋದು, H2O ಇರ್ಬೋದು, ಸೂಪರ್ ಸ್ಟಾರ್ ಇರ್ಬೋದು, ಇದೆಲ್ಲ ಟ್ರೆಂಡ್ ಸೆಟ್ಟರ್ ಮೂವಿಗಳು, ಕೋಟ್ಯಾಂತರ ರೂಪಾಯಿ ಬಂಡವಾಳದ ಸಿನಿಮಾಗಳು, ಅಂತ ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದವನು. ಹೆಚ್ಚಿನವರೆಲ್ಲ ಅದೇ ಕೇಳುದು, ಅಲ್ಲ ಮರೆ ನೀನು ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದನು, ನೀನು ಕಲಾತ್ಮಕ ನಿಂದೆ ಯಾಕೆ ಚಾಣದ್ ಮಾಡಿದೆ? ಸೊ ನಾನು ನಂದು ಅಂತ ಬಂದಾಗ, ನನ್ನ ಪ್ರೊಡಕ್ಷನ್ ಅಂತ ಬಂದಾಗ, ನಾನು ಫಸ್ಟು ಈ ಸಿನಿಮಾ ಮತ್ತು ಸೀರಿಯಲ್ ಇವೆಲ್ಲ ಒಂದು ಪ್ರಬಲವಾದ ಮಾಧ್ಯಮಗಳು, ಈ ಮಾಧ್ಯಮದ ಮೂಲಕ ಬರೀ ಮನರಂಜನೆಗೆ ಮಾತ್ರ ಸೀಮಿತ ಅಲ್ಲ ಅದು. ಈ ಮಾಧ್ಯಮದ ಮೂಲಕ ನಾವು ಸಮಾಜಕ್ಕೆ ಏನೋ ಒಂದು ಸಂದೇಶಗಳನ್ನು ಕೊಡಬಹುದು.
3: ಕರೆಕ್ಟ್ ಕರೆಕ್ಟ್.
4: ಹಾಗಾಗಿ ನನ್ನ ಸಂಸ್ಥೆಯಲ್ಲಿ ನಿರ್ಮಾಣ ಆಗುವ ಸಿನಿಮಾಗಳು ಸಮಾಜಮುಖಿ ಕಥೆಗಳ ಸಿನಿಮಾಗಳನ್ನು ಮಾತ್ರ ನಾನು ನಿರ್ಮಾಣ ಮಾಡ್ತೇನೆ.
3: ಓಕೆ ಓಕೆ.
4: ಯಾಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ, ಇಂಟರ್ನ್ಯಾಷನಲ್ ನಾನು ಕಾಂಪಿಟೇಷನ್ಗೆಲ್ಲ ಹೋಗುವಾಗ ಕಥೆಯಲ್ಲಿ ದಮ್ಮಿಲ್ಲದೆ ಇದ್ರೆ ಸೆಲೆಕ್ಷನ್ನೇ ಆಗುದಿಲ್ಲ. ಈಗ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಹೇಳಿದ್ರೆ ಹಲವಾರು ದೇಶಗಳಿಂದ ಸಿನಿಮಾ ಕಾಂಪಿಟೇಷನ್ ಬಂದಿರ್ತವೆ ಅಲ್ಲಿಗೆ.
3: ಓಕೆ.
4: ಹಲವಾರು ದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತವೆ. ಆದ್ರೆ ಒಂದು ಫೆಸ್ಟಿವಲ್ ಬೇಕಾಗೋದು 250-300 ಸಿನಿಮಾ ಅಷ್ಟೇ.
3: ಕರೆಕ್ಟ್.
4: ಫಸ್ಟ್ ರೌಂಡ್ ಅಲ್ಲೇ ಹೆಚ್ಚಿನ 80% ಸಿನಿಮಾ ಫಸ್ಟ್ ರೌಂಡ್ ಅಲ್ಲೇ ಫಿಲ್ಟರ್ ಆಗಿ ಹೋಗಿರ್ತವೆ, ಅದನ್ನ ನೋಡೋದು ಇಲ್ಲ ಅವರು. ಸೊ ಇಲ್ಲಿ ಒಂದು ಸೆನಾಪ್ಸಿಸ್ ಮಾಡಿರ್ತೇವೆ, ಸಿನಿಮಾದ ಸಾರಾಂಶ ಒಂದು 1/2 page ಮಾಡಿರ್ತೇವೆ, ಅದಕ್ಕೊಂದು ಪೋಸ್ಟರ್ ಮಾಡಿರ್ತೇವೆ. ಈ ಪೋಸ್ಟರು ಮತ್ತೆ ಈ ಸೆನಾಪ್ಸಿಸ್ ಮತ್ತೆ ಈ ಸಿನಿಮಾ ಮೇಕರ್ ಇವನ ಹಿನ್ನೆಲೆ ಏನು, ಇವನ ಹಿಂದೆ ಏನ್ ಮಾಡಿದ್ದ, ಇವನ ಅನುಭವ ಏನು, ಇದೆಲ್ಲ ಕೌಂಟ್ ಆಗುತ್ತಲ್ಲ. ಇದೆಲ್ಲ ಏನು ಇಲ್ಲದೆ ಇದ್ರೆ ಫಸ್ಟ್ 80% ಮೊದಲನೇ ರೌಂಡ್ ಅಲ್ಲೇ ಫಿಲ್ಟರ್ ಆಗಿ ಹೋಗುತ್ತಲ್ಲ. ಕೊನೆಗೆ ಕಥಾ ಸಾರಾಂಶ ಮತ್ತೆ ಏನಾದ್ರೂ ಸಾರಾಂಶ ಇದ್ರೆ ಮಾತ್ರ ಉಳ್ಕೊಳ್ಳಿ, ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಆಗದ್ದು ಪ್ರದರ್ಶನ ಆಗುತ್ತೆ, ಇಲ್ಲದೆ ಇದ್ರೆ ಹೋಗುತ್ತೆ
3: ಅಷ್ಟೇ.
4: ಹಾಗಾಗಿ ನಾನು ನನ್ನ ಕಥೆಯಲ್ಲಿ ಸಮಾಜಕ್ಕೆ ಏನ್ ಹೇಳೋಕೆ ಹೊರಟಿದ್ದೀನಿ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇನೆ. ಕಥೆಯಲ್ಲಿ ಸಾರಾಂಶನೇ ಇಲ್ಲದೆ ಇದ್ರೆ ಮಾಡಿ ಏನ್ ಪ್ರಯೋಜನ? ಈ ರೀತಿಯ ಸಿನಿಮಾಗಳು ನನ್ನ ಸಂಸ್ಥೆಯಲ್ಲಿ ತಯಾರಾಗ.
3: ವೆರಿ ನೈಸ್, ಭಾರಿ ಖುಷಿ ಆಯ್ತು ನಂಗೆ ಕುಂದಾಪುರ ಕನ್ನಡದಲ್ಲೂ ನಿಮ್ಮಂತ. ಈಗಾಗಲೇ ನೀವು ಕುಂದಾಪುರ ಭಾಷೆ, ಕುಂದಾಪುರದ ಪಾತ್ರಗಳನ್ನೆಲ್ಲ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿರಿ, ಅದರಲ್ಲೂ ನೀವು ಗೆದ್ದಿರಿ. ಆದ್ರೆ ಫುಲ್
4: ಗೆದ್ದಿದೆ ಅನ್ನೋದಕ್ಕಿಂತ ಕುಂದಾಪುರ ಭಾಷೆಯಲ್ಲಿ ರವಿ ಬಸರವರು ಎಲ್ಲರೂ ಸಿನಿಮಾ ಮಾಡಿದ್ದಾರೆ. ಈಗ ಕಾಸರವಳ್ಳಿ ಅವರು ಮಾಡಿದ್ರು, ಉಮಾಶ್ರೀ ಅವರಿಗೆ ಒಂದು
3: ಗುಲಾಬಿ
4: ಟಾಕೀಸ್ ಎಲ್ಲ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆಯವರು ಬಂದು ನಮ್ಮ ಭಾಷೆಯಲ್ಲಿ ಸಿನಿಮಾ ಮಾಡಿದಾಗ ಈ ಭಾಷೆ ಒಂದು ಚಂದದ ಭಾಷೆ, ಈ ಭಾಷೆ ಸೊಬಗನ್ನು ಬಳಸಿಕೊಳ್ಳೋಕೆ ಮಾಡ್ತಾರೆ ಬಿಟ್ರೆ, ಈ ಭಾಷೆ ಮೇಲೆ ಅವ್ರಿಗೆ ಹಿಡಿತ ಇಲ್ಲದೆ ಇರೋದ್ರಿಂದ ಮೊದಲನೇ ಪದ ಕುಂದಾಪುರ ಭಾಷೆಯಲ್ಲೇ ಶುರು ಆಯ್ತು, ಮುಂದಿನ ಪದ ಬೆಂಗಳೂರು ಭಾಷೆ ಹೊತ್ತು, ಅಂದ್ರೆ ಭಾಷೆಯ ಹಿಡಿತ ಇಲ್ಲ. ಹಾಗಾಗಿ ನಮ್ದೇ ಅಂತ ಹೇಳಿದ್ರೆ ನಾವು ಆಡೋ ಭಾಷೆ ಅದು, ನಮ್ಗೆ ಎಲ್ಲ ಇದಕ್ಕೆ ಗೊತ್ತಿರುತ್ತೆ. ಈಗ ಬೇರೆ ಯಾರೇ ಏನೇ ಸಾಧನೆ ಮಾಡ್ರು ಕುಂದಾಪುರದ್ದೇ ಒಂದು ಸಂಸ್ಥೆಯಲ್ಲಿ ಕುಂದಾಪುರ ಕನ್ನಡದ ಸಿನಿಮಾನೇ ಮಾಡಿ ಕುಂದಾಪುರ ಪರಿಸರದಲ್ಲಿ ಶೂಟಿಂಗ್ ಮಾಡಿ ಆ ಸಿನಿಮಾ ರಾಜ್ಯ ಸರ್ಕಾರದಿಂದ ಸ್ವರ್ಣ ಪದಕ ಪಡ್ಕೊಂಡಿದ್ದಾಗಲಿ ಅಂತಾರಾಷ್ಟ್ರೀಯ ಫೆಸ್ಟಿವಲ್ಗಳಲ್ಲಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಗೆದ್ದು ಅವಾರ್ಡ್ ತಗೊಂಡಿದ್ದಾಗ್ಲಿ ಅದು ಕೀರ್ತಿ ನನಗೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಮುಂದೊಬ್ಬರು ಮಾಡಿದ್ರು ಕೂಡ ಪ್ರಥಮ ಮಾಡಿದವ್ ನಾನೇ ಆಗಿರ್ತೇನೆ.
3: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
4: ಅದಂತ ಖಂಡಿತ ಖುಷಿ ಇದೆ ನನಗೆ, ಪ್ರಯತ್ನಕ್ಕೆ ಫಲ ಸಿಕ್ಕಿದೆ.
3: ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ನಿಮ್ಗೆ ಕುಂದಾಪುರ ಕನ್ನಡದ ಮೇಲಿನ ಪ್ರೀತಿ ನಂಗೆ ಭಾರಿ ಖುಷಿ ಆಯ್ತು. 40-45 ವರ್ಷ ಆಯ್ತು ನೀವು ಬೆಂಗಳೂರಿಗೆ ಊರ್ ಬಿಟ್ಟಲ್ಲ ಹೋಯ್ ಅಲ್ಲ, ಅಷ್ಟು ಆರು ನಿಮ್ಗೆ ಅಲ್ಲಿನ ವ್ಯಾಮೋಹ ಅಂಟ್ಕೊಂಡ್ಲ. ನನ್ನೂರು, ನಮ್ ಬದಿ, ನಮ್ ಪ್ರಕೃತಿ, ನಮ್ ಭಾಷೆ, ನಮ್ ಬದಿಯರು, ಇವ್ರಿಗೆ ಅವಕಾಶ ಕೊಡ್ಬೇಕು ಅಂಬುದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ಇದು ಎಲ್ಲರೂ ಒಂದು ನಿಮ್ಮಿಂದ ಕಲಿ
4: ಯೋಚನೆ ಮಾಡಿದ್ದು ಒಂದೇ ಅಲ್ಲ, ಅದ್ರಲ್ಲಿ ಗೆಲುವು ಕೂಡ ಸಿಗ್ತಲ್ಲ ಅನ್ನೋದೊಂದು ಖುಷಿ.
3: ಅದೇ ಅದೇ ಯೋಚನೆ ಮಾಡ್ಕೋ ನೀವು ವಾಪಸ್ ಎಲ್ಲ ಟೀಮ್ ಅನ್ನು ಕರ್ಕೊಂಡು ಇಲ್ಲಿಗೆ ಬಂದ್ರೆ ಒಲ್ಲೆಲ್ಲಿಗೋ ಹಾಪದ್ ಬದ್ಲು ಆಮೇಲೆ ಇಲ್ಲಿನವ್ರಿಗೆ ಅವಕಾಶ ಸಿಕ್ತು. ನಮ್ಮ ಇಲ್ಲಿನ ಪ್ರಕೃತಿ ಸೌಂದರ್ಯನ ಎಲ್ಲ ಎಲ್ಲೆಲ್ಲೋ ಕೂಕೊಂಡರು, ಎಲ್ಲೆಲ್ಲಿನವ್ರು ಕಾಂಬಕ್ಕೆ ಅವಕಾಶ ಆಯ್ತು ಅಲ್ದ, ಒಂದು ಮಾರ್ಕೆಟ್ ಸೃಷ್ಟಿ ಮಾಡಿದ್ರೆ. ಸೊ ಹಾಗಾಗಿ ನಿಮಗೆ ನಮ್ಮ ಈ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಇಷ್ಟು ಹೊತ್ತು ಇಷ್ಟು ಲೈಕ್ ಮಾತಾಡೋದಕ್ಕೆ ಧನ್ಯವಾದಗಳು ಸರ್.
4: ನಮಸ್ಕಾರ.
3: ಓಕೆ ಕೇಳುಗ್ರ, ಎಂತ ಹೆಂಗಾಯ್ತು ಮಾತುಕತೆ ಹೆಂಗಿತ್ತು? ನಮ್ಮ ರಾಜು ಕೊಠಾರಿ, ರಾಜೀವ್ ಕೊಠಾರಿ, ಶ್ರೀರಾಜ್ ಕೊಠಾರಿ, ಮೂರು ಹೆಸರು ಇವರಿಗೆ. ಆ ಮೂರು ಹೆಸರು ಅದೊಂದು ಹೇಳ್ಬಿಡಿ, ಹೆಂಗ್ ಬಂತದ್ದು ಮೂರು ಹೆಸರು ಒಬ್ರಿಗೆ?
4: ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಎಲ್ಲರಿಗೂ ಒಂದ್ ಎರಡೆರಡು ಹೆಸರು ಇರುತ್ತೆ. ಈಗ ಮುತ್ತುರಾಜ್ ಹೋಗಿ ರಾಜ್ಕುಮಾರ್ ಆರ್, ಕುಮಾರ್ ಹೋಗಿ ವಿಷ್ಣುವರ್ಧನ್ ಆರ್. ಇದೇ ರೀತಿಯಲ್ಲಿ ನಾನೊಂದು ಫಸ್ಟ್ ನಮ್ ನಾಟಕ ಗಿಡಕಲ್ಲ ನೋಡ್ಕೊಂಡು ಫಸ್ಟ್ ಕಾಶಿನಾಥವನ್ನು ಮೀಟ್ ಮಾಡಿ ಎಲ್ಲ ಇದಾದಾಗ ರಾಜೀವ್ ಕೊಠಾರಿ ಬದಲಿಗೆ ಶ್ರೀರಾಜ್ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಹೆಸರು ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಶ್ರೀರಾಜ್ ಅಂತೇಳಿ
3: ನಾಮಕರಣ
4: ಆಯ್ತು. ನಾಮಕರಣ ಆದ್ಮೇಲೆ ನಾನು ಒಂದಷ್ಟು ಸೀರಿಯಲ್ ಅದಕ್ಕೆಲ್ಲ ಕೆಲಸ ಮಾಡ್ತೀನಿ ಅಲ್ಲ, ಪೇಮೆಂಟ್ ಅದೇ ಹೆಸರಲ್ಲಿ ಬರ್ತಿತ್ತು ಚೆಕ್. ಆ ಹೆಸರಲ್ಲಿ ಚೆಕ್ ಬರ್ತಾ ಇರೋದ್ರಿಂದ ಆ ಹೆಸರಲ್ಲೇ ಒಂದು ಬ್ಯಾಂಕ್ ಅಕೌಂಟು ಆಯ್ತು. ಆಗಳಿಕೆ ಎಲ್ಲ ಈ KYC PYC ಇದೆಲ್ಲ ಎಂತದ್ದು ಇರಲಿಲ್ಲ, ಆಧಾರು ಪಾದಾರು ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಬ್ಯಾಂಕಿನಲ್ಲಿ ನಾವು ಎಂತ ಬರ್ಕೊಡ್ಕೊಳ್ಳೋ ಆ ಹೆಸರಲ್ಲಿ ಅಕೌಂಟ್.

0: ಆಡಿದ್ದೆ. ಆದ್ರೆ ನನ್ಗೆ ಅವಾರ್ಡ್ ಬಂದಿದ್ದು ರಾಜೀವ್ ಕೊಠಾರಿ ಅನ್ನೋ ಹೆಸರಲ್ಲೇ ಸ್ವರ್ಣ ಪದಕ ಬಂದಿದ್ದು.
1: ವಾವ್, ನಿನ್ ಲಕ್ಕಿ ಹೆಸರು ಅದೇ ನಿಮ್ದು ಆರ್. ಓಕೆ, ಈಗ ರಾಜು ಕೊಠಾರಿ ಪ್ರೀತಿಯಿಂದ ಕರೆಯೋದಾ, ರಾಜು ಅಂತ ಶಾರ್ಟ್ ಆಗಿ ಕರೆಯೋದಾ?
0: ರಾಜು ಅಂತ ಮನೆಯಲ್ಲೆಲ್ಲ ಕರಿತಿದ್ರು. ರಾಜೀವ್ ಕೊಠಾರಿ ಅನ್ನೋದು ಒಂದು ಉದಾಹರಣೆ ಹೆಂಗಾಯ್ತು ಅಂತ ಹೇಳಿದ್ರೆ, ನನಗೆ ನನ್ನ ಹಜ್ ಸಿನಿಮಾಕ್ಕೆ ಅವಾರ್ಡ್ ಬರುತ್ತೆ ಅಂತ ಹೇಳಿ ನನ್ನ ಕನ್ಸಲ್ಲೂ ಅನ್ಕಂಡ್ಲೆ. ಸ್ನೇಹಿತರು ಯಾರ್ಯಾರು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿರ ನಂಗೆ ಯಾವ ಸಿನಿಮಾ ಮಾಡೋತ್ತಿಗೆ. ಅವಾಗ ನಾನು ದಿನ ಎರಡು ಹೊತ್ತು, ಈಗಲೂ ನಾನು ದಿನ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ, ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹನುಮಾನ್ ಚಾಲೀಸ, ಮೃತ್ಯುಂಜಯ ಜಪ, ಮೃತ್ಯುಂಗಿರ ಜಪ, ಇದೆಲ್ಲ ಸೂರ್ಯೋದಯಕ್ಕಿಂತ ಮುಂಚೆ ನಂದಾಗಿರುತ್ತೆ. ಸೊ ಈ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಾನು ದೇವರನ್ನ ಏನ್ ಕೇಳ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ದೇವ್ರೆ ಯಾವತ್ತೂ ಸಾಲ ಮಾಡ್ದನಲ್ಲ, ಈಗ ಇದಕ್ಕೆ ಸಾಲ ಮಾಡಿದೆ. ಎಷ್ಟೋ ಜನ ಸಿನಿಮಾದವರಿಗೆ ಹಾಕಿ ದುಡ್ಡು ಬರದೆ ಬೀದಿ ಪಾಲಾದ್ರೆ, ಎಷ್ಟೋ ಜನ ನನ್ನ ಕಣ್ಣೆದ್ರೆ ಇದ್ರ, ಆರು ನಾನೊಂದು ಹುಚ್ಚು ಸಾಹಸ ಮಾಡಿ ನಾನು ದುಡಿದನ್ನ ಶೇಖರಣೆ ಮಾಡಿ ಇಟ್ಟದ್ದು ಅಲ್ಲದೆ ಸ್ನೇಹಿತರ ಹತ್ರ ತಗೊಂಡಿದ್ದೆ. ಆದರೆ ಲಾಭ ನಷ್ಟ ನಂಗೊತ್ತಿಲ್ಲ, ನಾನು ಹಾಕೋ ದುಡ್ಡು ನಂಗೆ ವಾಪಸ್ ಬರಲಿ, ಯಾಕೆಂತ ಹೇಳಿದ್ರೆ ಸಾಲುಗಾರನಾಗಿ ಸಾಯೋದು ಬೇಡ
1: ಅಂತ.
0: ಆ ತಗೊಂಡವರಿಗೆ ಕೊಟ್ಟು ಕೈ ಮುಗಿದು ಋಣಮುಕ್ತನಾಗೋಕೆ ಒಂದು ಅವಕಾಶ ಮಾಡಿ ಕೊಡು ದೇವ್ರೆ ಅಂತೇಳಿ ದೇವ್ರ ಹತ್ರ ಪ್ರತಿದಿನ ಕೇಳ್ಕೊಂತ ಇದ್ದೆ ನಾನು. ಆರು ಪೈಪೋಟಿಗಳಿರುತ್ತಲ್ಲ, ನಾವೆಲ್ಲ ಏನಂತ ಲಂಚ ಪಂಚ ಕೊಟ್ಟು ಮಾಡೋಕಾಗುವಂತವ್ರಲ್ಲ, ಮತ್ತೆ ಒಂದು ಸತ್ಯಧರ್ಮಕ್ಕೆ ಏನೋ ಒಂದು ಬೆಲೆ ಸಿಗುತ್ತೆ ಅನ್ನೋಂಥದ್ದು ಒಂದು ಆಸೆ. ಮುಂದಿನ ಅವಾರ್ಡ್ ಎಲ್ಲ ಆಗೋ ಟೈಮಿಗೆ ಮನೋಹರ್ ಮನೆಗೆ ಹೋಗಿದ್ದೆ.
1: ವಿ ಮನೋಹರ್
0: ನನ್ನ ಗೆಳೆಯರವ್ರ ಮನೆಗೆ ಹೋಗಿದ್ದೆ. ಈಗ ನಾವು ಅಪರೂಪಕ್ಕೆ ಒಂದ್ಸರಿ ಎಲ್ಲರೂ ಕಷ್ಟ ಸುಖ ಮಾತಾಡ್ಕೊಂಡೆಲ್ಲ ಇದು ಮಾಡ್ಕೊಂಡಿರ್ತೀವಿ. ಆ ದಿನ ಸುಮಾರು ರಾತ್ರಿ ಲೇಟ್ ಆಯ್ತು, ಇಷ್ಟೊತ್ತಾಯ್ತಲ್ಲ ನೀನು ಊಟ ಮಾಡ್ಕೊಂಡು ಹಾಯ್ಕಂದೇಳಿ ಅವ್ರ ಅಡುಗೆಯವ್ರಿಗೆ ಹೇಳಿ ಅಡುಗೆ ಮಾಡಿಸ್ರೆ, ಅಡುಗೆ ಎಲ್ಲ ಮಾಡಿಸಿ ಊಟ ಆಗಿ 11:30 ಅವ್ರ ಮನೆಯಲ್ಲೇ ಇದ್ದೆ. ಅವ್ರ ಮನೆಯಿಂದ ನಮ್ಮ ಮನೆಗೆ ಒಂದೂವರೆ ಕಿಲೋಮೀಟರ್ ಅಷ್ಟೇ. ನಾನು ಒಂದು ಊಟ ಗಿಟ ಎಲ್ಲ ಮಾಡ್ಕೊಂಡು ಕೊನೆಗೆ ಎಲ್ಲ ಕಷ್ಟ ಸುಖಗಳೆಲ್ಲ ಮಾತಾಡ್ಕೊಂಡು ಇಲ್ಲದ ಮನೋರ್ ಒಂಚೂರು ಧೈರ್ಯ ಹೇಳ್ರೆ, ಹೆದರ್ಕೊಂಡ್ಬೇಡ, ನೀನು ಯಾರಿಗೂ ಕೆಟ್ಟದ್ ಮಾಡ್ಲಿಲ್ಲದೆ ಒಳ್ಳೇದ ಆಗ್ತಾ ಇದೆ ಅಂತೇಳಿ ಹೇಳಿ ಏನೋ ಮಾಡಿ ಕಳಿಸಿಕೊಟ್ರು. ನಾನು ರಾತ್ರಿ 11 ಗಂಟೆಗೆ ಒಂದು 12 ಗಂಟೆಗೆ ಬಂದು ಮನೆಗೆ ಸೇರ್ಕೊಂಡೆ. 11 ಗಂಟೆಗೆ ಬಂದು ಮನೆಗೆ ಸೇರ್ಕೊಂಡೆ, ಮಲ್ಕೊಂಡೆ, ಇದೆಲ್ಲ ಆಯ್ತು. ಮರುದಿನ ನನ್ನ ಗೆಳೆಯರು ಒಬ್ರು ರವಿಕುಮಾರ್ ಅಂತೇಳಿ, ಅವರು ಸ್ವಲ್ಪ ಮಂಚನಬೆಲೆ ಡ್ಯಾಮ್ ಕಡೆ ಹೋಗಿ ಟೈಮ್ ಪಾಸ್ ಮಾಡ್ಕೊಂಬರು, ಬಾ ಯಾಕೆ ಟೆನ್ಷನ್ ಮಾಡ್ಕೊಂಡಿದೆ ಅಂತೇಳಿ ನನ್ನ ಮಂಚನಬೆಲೆ ಡ್ಯಾಮಿಗೆ ಕರ್ಕೊಂಡ್ರು. ಡ್ಯಾಮಲ್ಲಿ ಕೂತ್ಕೊಂಡು ಸುಮ್ಮನೆ ಒಂದು ಟೈಮ್ ಪಾಸಿಗೆ ಏನೇನೋ ಕತೆ ಹೇಳ್ಕೊಂಡು ಡ್ಯಾಮ್ ನೀರೆದ್ರು ಕೂತ್ಕೊಂಡು ಸಂಜೆ ಹೊತ್ತು ಮಾಡ್ತಾ ಇತ್ತು. ಅವಳಿಕೆ ಒಂದು ಫೋನ್ ಕಾಲ್ ಬಂತು ನಂಗೆ. ಯಾರ್ದು? ಮನೋಹರ್ದು. ಮನೋಹರ್ ಫೋನ್ ಕಾಲ್ ಬಂದು ಎಲ್ಲಿದ್ದೆ ಕೇಳಿದ್ರು. ತಲೆ ಕೆಟ್ಕೊಂಡು ನಾವು ಮಂಚನ ಮೇಲೆ ಡ್ಯಾಮಲ್ಲಿ ಬಂದು ಕೂತ್ಕೊಂಡಿದ್ದೆ ಮಾರ್ರೆ. ಆ ಕಾಲಲ್ಲೇ ನೀನು ತಲೆಬಿಸಿ ಮಾಡ್ಕೊಂಡು ಇದೆಲ್ಲ ಹೊರಟೋಯ್ತು, ಏನು ಯೋಚನೆ ಮಾಡಬೇಡ, ನಿಂಗೆ ಅವಾರ್ಡ್ ಬಂದಿದೆ ಅಂದ್ರು. ಅಂದ್ರೆ ನಿನ್ನೆ ರಾತ್ರಿ ಎಲ್ಲ ಮಾತಾಡ್ತಲ್ಲ, ಅದೇ ತಮ್ಮಿಗೆ ಏನೋ ಒಂದು ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹಾಕೊಂಡೆ. ಎಲ್ಲಿದ್ದ ಕೇಳಿದ್ರೆ ಮಂಚನ ಮೇಲೆ, ಏ ಎಲ್ಲೆಲ್ಲ ಕೂಗಣೆ ಅಂತ ಮಾಡ್ತಾನೆ, ನೀನು ತಕ್ಷಣ ಬಾ, ನೀನು ಸಿಟಿಗೆ ಬಾ, ನಿನ್ಗೆ ಅವಾರ್ಡ್ ಬಂತಂದು ತಮಾಷೆ ಹೇಳ್ತಾನೆ ಸುಮ್ಮನೆ ಹಾಕೊಂಡು. ಅದಾದ ತಕ್ಷಣ ನನ್ನ ಆಡಿಟ್ರು ಒಬ್ರು ಇದ್ರು, ಮಂಜುನಾಥ್ ರಾವ್ ಅಂತೇಳಿ ಆಡಿಟ್ರು. ಆಡಿಟ್ರು ಫೋನ್ ಮಾಡಿ, ಸರ್ ಎಲ್ಲಿದ್ದೀರ ಸರ್? ಸರ್ ಮಂಚನ ಮೇಲೆ ಡ್ಯಾಮಲ್ಲಿ ಕೂತ್ಕೊಂಡಿದೆ ಅಂದೆ. ನಿಮ್ಗೆ ಅವಾರ್ಡ್ ಬಂದಿದೆ ಸರ್ ಅಂದ್ರು. ಅರೇ ಮನೋಹರ್ ಹೇಳ್ದಾಗ ನಾನು ತಮಾಷೆ ಮಾಡಿದ್ರು ಅನ್ಕೊಂಡೆ. ಈ ಎರಡನೇ ಕಾಲ್ ಬಂತಲ್ಲ, ಇದಾದ್ಮೇಲೆ ಇನ್ನೊಂದು 2-3 ಕಾಲ್ ಹಿಂಗೆ ಬಂತು. ನಿಮ್ಗೆ ಹಂಗೆ ಗೊತ್ತು ಕೇಳಿದೆ? ಆನ್ಲೈನ್ ಎಲ್ಲ ಟಿವಿ ನೋಡಿ ಎಲ್ಲ ಸ್ಕ್ರೋಲಿಂಗ್ ಆಗ್ತಾ ಇದೆ, ನಿಮ್ದು ಹೆಸರು, ನಿಮ್ಮ ಸಿನಿಮಾ ಹೆಸರು, ನಿಮ್ಮ ಹೆಸರು ಎಲ್ಲ ಸ್ಕ್ರೋಲಿಂಗ್ ಆಗ್ತಾ ಇದೆ ಹಾಗೆ ಹೀಗೆ ಅಂದ್ರು. ಅವಳಿಗೆ ಒಂಚೂರು ನನಗೆ ಹೌದಾ ಹೆಂಗೆ ಮರೆ ಅಂದ್ರೆ, ಇಮಿಡಿಯೇಟ್ ನನ್ನ ಫ್ರೆಂಡ್ಗೆ ಹೇಳಿದೆ. ನಾವೆಲ್ಲ ಒಂಚೂರು ಏನು ಚಕ್ಕಲಿ ನೆಲಗಡಲೆ ತಗೊಂಡೋಗಿ ತಿನ್ಕೊಂಡು ಕೂತ್ಕೊಂಡಿದ್ದಲ್ಲೆ, ಎಲ್ಲ ಖಾರ ಹೋಪತಿ ತಿಂಬ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಸೀದಾ ಒಂದೇ ಸ್ಪೀಡಲ್ಲಿ ಮನೆಗೆ ಬಂದು ನೋಡಿದ್ರೆ ನನ್ನ ಹೆಂಡತಿ ಮಗ ನಿಂತ್ಕೊಂಡ್ಕೊಂಡು ಟಿವಿ ನೋಡ್ತಾ ಇದ್ರು. ಸ್ಕ್ರೋಲಿಂಗ್ ಅಲ್ಲಿ ಬರ್ತಿದ್ದೆ, ಬೆಸ್ಟ್ ಫಿಲ್ಮ್ ಅವಾರ್ಡ್ಸ್ ಗೋಸ್ ಟು ಹಜ್ ಪ್ರೊಡ್ಯೂಸರ್ ರಾಜೀವ್ ಕೊಠಾರಿ ಎಲ್ಲ ಟಿವಿನೆಲ್ಲ ಇದ್ರಲ್ಲಿ ಬರ್ತಾ ಇತ್ತು. ಒಂಥರ ಖುಷಿ ಆಗೋಯ್ತು ನನಗೆ, ಓ ದೇವ್ರು ನನ್ನ ಬಚಾವ್ ಮಾಡಿಬಿಟ್ಟ
1: ಅಲ್ಲ. ಆದ್ರೂ ನಿಮ್ ಧೈರ್ಯ ಮೆಚ್ಚಕ್ ಸರ್, ಸಿನಿಮಾ ನಿರ್ಮಾಪಕರ ಆಪುದೇನು ಸಾಮಾನ್ಯ ವಿಷಯ ಅಲ್ಲ ಅಲ್ಲ. ಯಾಕಂದ್ರೆ ಕುಂದಾಪುರದವ್ರು ಯಾವ್ದ್ರಲ್ಲಾದ್ರು
0: ರಾಜ್ಯ ಪ್ರಶಸ್ತಿ ಆಯ್ತಾ, ಅದೇ ಸಿನಿಮಾಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನ ಶ್ರೇಷ್ಠ ಅತ್ಯುತ್ತಮ ಚಿತ್ರ ಅಂತೇಳಿ ಅದೇ ಸಿನಿಮಾಕ್ಕೆ ಮತ್ತೆ ಅವಾರ್ಡ್ ಬಂತು.
1: ಮತ್ತೆ ಬಂತು
0: ಆ ಅವಾರ್ಡ್ ಫಂಕ್ಷನ್ ದಿನ ನಾನು ನಮ್ಗೆ ಅವಾರ್ಡ್ ಬರುತ್ತಂತ ಏನು ಗೊತ್ತಿಲ್ಲ, ಬೆಳಿಗ್ಗೆ ಬೇಗ ಒಂದು ಕೆಲಸದ ಮೇಲೆ ಹೋಗಿದ್ದೆ, ಒಂದು ಕೈಯಲ್ಲಿ ಒಂದು ಡೈರಿ ಒಂದಷ್ಟು ಒಂದು ಫೈಲು ಎಲ್ಲ ಇತ್ತು. ಸಂಜೆ ಅದೇ ದಿನ ಅವಾರ್ಡ್ ಅನೌನ್ಸ್ ಅಂಬೇಡ್ಕರ್ ಭವನದಲ್ಲಿ. ನಾನು ಯೋಚನೆ ಮಾಡಿದೆ, ಮನೆಗೆ ಹೋಗಿ ಫೈಲೆಲ್ಲ ಇಟ್ಟು ನಾನು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅಂಬೇಡ್ಕರ್ ಭವನಕ್ಕೆ ಹೋಗೋದ್ರೊಳಗೆ ಸಮಾರಂಭ ಮುಗ್ದೋಗಿರೋದು. ಮುಖ ತೊಳೆದು ಬೇಡ ಅಂತ ಬೇಡ, ಹಿಂದೆ ಲೈನಲ್ಲಿ ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮ ಒಂದು ಕಂಡ್ಕೊಂಡು ಬಪ್ಪ ಅಂದೇಳಿ ಅದೇ ಫೈಲ್ ಹಾಗೆ ಬಗ್ಲಿ ಹಾಕೊಂಡು ಅದೇ ಬಗ್ಲಿ ಹಾಕೊಂಡು ಹಾಗೆ ಹೊರಟೆ. ಅಲ್ಲಿ ಹೋದ್ರೆ ರಾಜ್ಯಪಾಲರು ಚೀಫ್ ಗೆಸ್ಟ್ ಅಲ್ಲ, ಅವ್ರದ್ದು ಗನ್ ಗಿನ್ ಹಿಡ್ಕೊಂಡೆಲ್ಲ ನಿಂತ್ಕೊಂಡಿರು. ನಾನು ಬೇರೆ ಶುರು ಆದ್ಮೇಲೆ ಹೋದನ್ ನಾನು ನೋಡ್ರ ಮುಖ ಬೆವರು ಇಳಿಸ್ಕೊಂಡು

0: ಒಂಥರ ಯಾವ ಇದು ಮಾಡ್ಕೊಂಡು ಬಗ್ಲಲ್ಲೆಲ್ಲ ಫೈಲೆಲ್ಲ ಹಾಕೊಂಡು ಹೋಯ್ನಲ್ಲ ಅಲ್ಲಿ ಸೆಕ್ಯೂರಿಟಿ ಅವ್ರು ನಾನು ಒಳಗೆ ಬಿಡ್ಲಿಲ್ಲ, ಒಳಗೆ ಬಿಡ್ಲಿಲ್ಲ ಅಂತ ತಕ್ಷಣ ನಾನು ಹೇಳ್ತಾ ಇದ್ದೆ ನಾನು ಕಾಂಪಿಟೇಟರು ನಾನು ಪ್ರೊಡ್ಯೂಸರ್ ಅಂತ ಹೇಳಿದ್ರು. ಮೇಲ್ಗಡೆ ಕಳಿಸ ತೋರಿಸಿದ್ರು ಅವ್ರು ಬಾಲ್ಕನಿಗೆ ಹೋಗು ಅಂತೇಳಿ. ಬಾಲ್ಕನಿಗೆ ಹೋಗೋ ನಂಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಹಿಂದ್ಗಡೆ ಲೈನಲ್ಲಿ ನಿಂತ್ಕೊಂಡೆ, ಕಂಡು ಹೋಪು ಅಂತೇಳಿ. ಅವ್ರು ಬಿಡುಗ ರೆಡಿ ಇಲ್ಲ, ನಾನು ಬಾಲ್ಕನಿಗೆ ಹೋಗೋ ನಾನು ರೆಡಿ ಇಲ್ಲ. ಕೊನೆಗೆ ಒಂದ್ ಎರಡು ನಿಮಿಷ ಆಯ್ತು, ಹಂಗೆ ಜಾರ್ಖಂಡ್ ಹಂಗೆ ಹೋಗ್ಬಿಟ್ಟೆ ಒಳಗೆ. ಅವ್ರು ಮತ್ತೆ ಒಳಗೆ ಬಂದೇನೆ ಎಳಿತು ಅನ್ಕೊಂಡೆ, ಅವ್ರು ಒಳಗೆ ಬರ್ಲಿಲ್ಲ ನನ್ನ. ನಾನು ಹೆಜ್ಜೆ ಇಟ್ಟು ತಕ್ಷಣ ನನ್ನ ಹೆಸರು ಅನೌನ್ಸ್ ಆಗ್ತಾ ಇದ್ದೆ, ಬೆಸ್ಟ್ ಫಿಲಮ್ ಅವಾರ್ಡ್ಸ್ ಗೋಸ್ ಟು ಹಜ್ ಪ್ರೊಡ್ಯೂಸರ್ ರಾಜೀವ್ ಕೊಠಾರಿ ಅಂತೇಳಿ. ಒಂಥರ ಆಶ್ಚರ್ಯ ಆಗೋಯ್ತು ನನಗೆ. ಈಗ ನಾನು ಹೊರಗೆ ಇದ್ದಿರು ನಂಗೆ ಮತ್ತೆ ಅವ್ರು ಕರೆಯೋದಿಲ್ಲ. ಇಮ್ಮಿಡಿಯೇಟ್ ಓಡಿದೆ, ಆ ಎಲ್ಲ ಬಗ್ಲಲ್ಲಿದ್ದ ಫೈಲ್ ಹಾಗೆ ಇಟ್ಕೊಂಡು ಸ್ಟೇಜ್ಗೆ ಹೋದೆ. ಸ್ಟೇಜ್ಗೆ ಹೋದ್ರೆ ರಾಜ್ಯಪಾಲರು, ವಾರ್ತಾ ಮಂತ್ರಿಗಳು, ವಾರ್ತಾ ಇಲಾಖೆ ಮಹಾನಿರ್ದೇಶಕರು, ಪುನೀತ್ ರಾಜ್ಕುಮಾರ್ ಚೀಫ್ ಗೆಸ್ಟ್. ನಾನು ಸ್ಟೇಜ್ಗೆ ಹೋದ ತಕ್ಷಣ ಪುನೀತ್ಗೆ ಆಶ್ಚರ್ಯ, ಯಾಕಂದ್ರೆ ಪುನೀತ್ಗೆ ನಾನು ಶ್ರೀರಾಜ್ ಅಂತ ಗೊತ್ತು, ನಾನು ರಾಜೀವ್ ಕೊಠಾರಿ ಅಂತ ಪುನೀತ್ಗೂ ಗೊತ್ತಿಲ್ಲ. ಇಲ್ಲಿ ರಾಜೀವ್ ಕೊಠಾರಿನ ಅನೌನ್ಸ್ ಮಾಡಿದ್ರೆ ನಮ್ಮ ಶ್ರೀರಾಜ್ ಹಾಕುವ ಸ್ಟೇಜ್ ಹಚ್ತಾನೆ ಪುನೀತ್ಗೆ. ಆದ್ರೆ ರಾಜ್ಯಪಾಲರಿದ್ರೆ ರಾಜ್ಯಪಾಲರಿದ್ರೆ ಅಂತ ಮಾತಾಡೋಕಿಲ್ಲ. ಸರಿ, ಅವಾರ್ಡ್ ನ ಒಳಗಡೆಯಿಂದ ಅದನ್ನು ಹಿಡ್ಕೊಂಡು ಬಂದ್ರೆ ಯಾರು, ವಾರ್ತಾ ಇಲಾಖೆ ಮಹಾನಿರ್ದೇಶಕರು ಹಿಡ್ಕೊಂಡು ಬಂದು ವಾರ್ತಾ ಮಂತ್ರಿಗಳಿಗೆ ಕೊಟ್ಟರು. ವಾರ್ತಾ ಮಂತ್ರಿಗಳ ಕೈಯಿಂದ ಅದನ್ನ ತಗೊಂಡು ನನಗೆ ಕೊಡೋಕೆ ರಾಜ್ಯಪಾಲರು ಆ ಕಡೆಗೆ ತಿರುಗಿದಾಗ ಪುನೀತ್ ನನ್ನ ಹತ್ರ ನೀರು ಹಾಕು ಬಂದೆ ಅಂತ ಕೇಳಿದ್ರು. ಅವಾಗ ನಾನು ಈಗ ಅಂದ ಸಮ ಕೊನೆಗೆ ರಾಜ್ಯಪಾಲರು ಬೆನ್ ತೊಟ್ಟಿದ್ರು, ಬೆನ್ ತೊಟ್ಟಿದ್ರು, ಕಿವಿ ಹಿಂಡಿದ್ರು, ಖುಷಿ ಹೋಗ ಯಾಕೆ ಅಂದ್ರು. ನನ್ಗೆ ಆಶ್ಚರ್ಯ, ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗಿಂತ ದೊಡ್ಡವರು, ಅವರು ಅವ್ರು ಯಾರಿಗೂ ಬೆನ್ ತಟ್ಲು ಇಲ್ಲ, ಕಿವಿ ಹಿಂಡ್ಲು ಇಲ್ಲ, ಖುಷಿ ಹೋಗ ಹೇಗೆ ಅಂತ ಹಿಂಡ್ಲು ಇಲ್ಲ. ನನಗೆ ಯಾಕೆ ಎರಡೆರಡು ಸರಿ ಬೆನ್ ತಟ್ರಿ ಇವರು, ಈ ಒಂಥರ ಯಕ್ಷ ಪ್ರಶ್ನೆ ಆಗೋಯ್ತು ನನಗೆ. ಅಡುಗೆ ಏನೇ ಇರಲಿ ಅಂತ ಹೇಳ್ಬಿಟ್ಟು ಅವಾರ್ಡ್ ತಗೊಂಡು ಬಂದು ಎದುರುಗಡೆ ಕೂಕೊಂಡು ಯೋಚನೆ ಮಾಡಿದೆ, ಈ ರಾಜ್ಯಪಾಲರಿಗೆ ಅಂತ ಆಯ್ತು. ಕೊನೆಗೆ ನನಗೆ ಕ್ಲಾಶ್ ಆಯ್ತು. ವಜುಭಾಯಿ ವಾಲಾ ರಾಜ್ಯಪಾಲರು ಗುಜರಾತ್ನವರು. ಈ ಕೊಠಾರಿ ಅನ್ನೋದು ಜಾಸ್ತಿ ಇರೋದು ಗುಜರಾತ್ ಅಲ್ಲಿ, ಮಾರ್ವಾಡಿ ಕೊಠಾರಿಗಳು. ಅವ್ರೇನ್ ಅನ್ಕೊಂಡಿರ್ಬಹುದು ಅಂತ ಹೇಳಿದ್ರೆ, ನೀವು ನಮ್ಮ ಗುಜರಾತಿಯನ್ನು ಇಲ್ಲಿ ಬಂದು ಕನ್ನಡ ಸಿನಿಮಾ ಮಾಡಿ ಅದು ಬೆಸ್ಟ್ ಫಿಲ್ಮ್ ಅವಾರ್ಡ್, ಗೋಲ್ಡ್ ಮೆಡಲ್ ಬರೋದು ವರ್ಷಕ್ಕೆ ಒಂದೇ ಸಿನಿಮಾಕ್ಕೆ, ವರ್ಷದಲ್ಲಿ 300-350 ಸಿನಿಮಾ ಆದ್ರೂ ಶ್ರೇಷ್ಠ ಅತ್ಯುತ್ತಮ, ಒಂದಕ್ಕೆ ಮಾತ್ರ ಗೋಲ್ಡ್ ಮೆಡಲ್ ಬರೋದು, ಮತ್ತೆ ಉಳಿದಕ್ಕೆಲ್ಲ ಬೆಳ್ಳಿ ಪದಕ. ಆವಾಗ ನನ್ಗೆ ಅನಿಸ್ತು, ಓ ಇವರು ನನ್ನನ್ನು ಗುಜರಾತ್ನ ಅಂದ್ಕೊಂಡು ಬೆನ್ ತಟ್ಟದ್ದು ಇರ್ಕ ಅಂತೇಳಿ. ಅವತ್ತು ನನಗೆ ಹೆಂಗೆ ಅಂತ ಹೇಳಿದ್ರೆ, ನಾನು ಕಾರ್ಯಕ್ರಮಕ್ಕೆ ಹೋಗೋಕೆ ಅವಕಾಶ ಇರಲಿಲ್ಲ, ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ನಂಗೆ ಒಳಗೆ ಬಿಡಲಿಲ್ಲ. ಅವ್ರಿಗೆ ಏನಿಸ್ತು, ಇವನು ಯಾರು ಅಟೆಂಡರು, ಏನು ಎಂತೋ ಒಬ್ಬ ಇರ್ಬೇಕು ಇವ್ನು ಪ್ರೊಡ್ಯೂಸರ್ ನಾನಂತ ಹೇಳಿದ್ರೆ ಅವ್ರು ನಂಬಲಿಲ್ಲ. ಅವ್ರು ಕೊನೆಗೂ ಅವ್ರು ಹೇಳಿದ ಪ್ರಕಾರ ನಾನು ಬಾಲ್ಕನಿಗೆ ಹೋಗಿರೆ, ನಂಗೆ ಇಲ್ಲಿ ಸ್ಟೇಜಿಗೆ ಬಂದು ಅವಾರ್ಡ್ ತಗೊಂಡು ಕಾತಿಲ್ಲ ಇತ್ತು. ನೆಕ್ಸ್ಟ್ ಇದನ್ನ ಕರೀತಿರಿ, ಇದನ್ನ ಸೈಡಿಗೆ ಇಡ್ತಾರೆ, ನೆಕ್ಸ್ಟ್ ಇದನ್ನ ಕರೀತಾರೆ, ಸ್ಟೇಜ್ ಮೇಲೆ ಹೋಗುವ ಅವಕಾಶ ಇರುವುದಿಲ್ಲ. ಇದು
1: ಪುನೀತ್ ರಾಜ್ಕುಮಾರ್ ಕಡೆಗೆ ಅಂತ ಹೇಳಿದ್ರೆ,
0: ಪುನೀತ್ ರಾಜ್ಕುಮಾರ್ಗೆ ಕೊನೆಗೆ ಆ ದಿನ ಅಂತ ಹೇಳಕ್ ಆಗ್ಲಿಲ್ಲ, ಮರುದಿನ ಹೇಳಿದೆ ನನ್ನ ಕತಿ ಹಿಂಗೆ ಮರೆ.
1: ಆಗ್ಲಿ, ತುಂಬಾ ಖುಷಿ ಆಯ್ತು, ಥ್ಯಾಂಕ್ ಯು.
0: ನಮಸ್ಕಾರ.
1: ಕೆಲವರ ನಿಮ್ಮ ಅಭಿಪ್ರಾಯ ನಾಕುಂದ ಪ್ರಮಾತ್ಕತಿ ಬಗ್ಗೆ, ರಾಜು ಕೊಠಾರಿ ಅವ್ರ ಜೊತೆ ನಡೆಸಿದ ಮಾತುಗಳ ಬಗ್ಗೆ ಖಂಡಿತ ಶೇರ್ ಮಾಡ್ಕೊಳ್ಳಕ್ಕ ರೇಡಿಯೋ ಕುಂದಾಪುರ ಆಪಿಗೆ ಹೋಯ್ನಿ. ನಿಮ್ಮ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಯಾವ್ದಾರು ಓಡಿಲ್ಲ, ಕಳಿಸ್ಕೊಡಿ ಅಕ್ಕ. ನಾವು ಹೋಯ್ ಬತ್ತೋ, ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಕ್ಕ ಅಪ್ಪಯ್ಯ, ಓ ಅಪ್ಪಯ್ಯ,
2: ಅಯ್ಯ ಎಂತ ಐತಣ್ಣ ನಿಂಗೆ, ಬೇಳ ಮುಂಚೆ ಹೊಸ್ಲು ಕಡೆ ನಂಗೆ ನಿಂತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ದಿರ ಕೂಡ್ಲಕ್ಕೆ ಹೋಗುತ್ತಲ್ಲ, ಹ್ಯಾಂಗ ಹೋಗ್ತಿದ್ದೆ ಇವ್ ಹೊತ್ತನಿಂದ? ಹಾ ಇದ್ಯಾರ, ನಾನು ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
1: ಅಪ್ಪಯ್ಯ ಇನ್ಮೇಲೆ ಇವ್ರ ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
2: ಮತ್ತೆ
1: ನಿಮ್ ಅಳಿಯ.
2: ಏಪ್ರಿಲ್ 1 ಮಾತ್ರ ಏಪ್ರಿಲ್ ಫುಲ್ ಮಾಡುದು, ತಿಂಗಳಿಡೀ ಮಾಡ್ತೇಕಂದಲ್ಲ.
1: ಅಪ್ಪಯ್ಯ ನಾನ್ ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗೇ ಹೇಳ್ತಿಪ್ಪದ. ನಾನ್ ಮೋದಿ ಅಂದಳಿ ಆದ್ರೆ ಈ ದೇವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನನ್ ಕೊರಳಿಗೆ ಉರುಳು ಹಾಕೊಂಡು ಸುಟ್ಟು ಹೋತೆ.
2: ಅಯ್ಯಬ್ಬ ಒಂದ್ ರಗಳಿ ತಪ್ಪಿ ಹೋಯ್ತು.
1: ಅಪ್ಪಯ್ಯ ಹೆದ್ರಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
2: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
1: ಅವ್ರು ತುಂಬಾ ಒಳ್ಳೇರಪ್ಪ.
2: ಒಳ್ಳೆತನ ಹೊಟ್ಟೆ ತುಂಬಿಸುದಿಲ್ಲ,
1: ಅವ್ರ ಹೊತ್ರ ಹೊತ್ತ ಎಮ್ಮಿ ಇತ್ತ.
2: ನೀನ್ ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತಾ ಕಣಕಷ್ಟೇ.
1: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
2: ಹ್ಮ್ ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
1: ಅವ್ರ ಹತ್ರ 3 ಗ್ಯಾಸ್ ಅಂಡಿ ಇತ್ತಪ್ಪ.
2: ಎಂತ ಗೆಣಕ್ತಿಂದಿನ
1: ಅಪ್ಪಯ್ಯ? ಗ್ಯಾಸ್ ಅಂಡಿ ಅಂದ್ರೆ 3 ಗ್ಯಾಸ್ ಸಿಲಿಂಡರ್ ಅಪ್ಪ.
2: ಎಂತ 3 ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡುಗ ಓಕೆ.
1: ಏ ಬಬ್ಬರ್ ಯಾವ ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಎಲ್ಲರಿಗೂ ನಮಸ್ಕಾರ, ನಾನು ಸುಮೇತ್ ಪುರಾಣಿಕ್. ರೇಡಿಯೋ ಕುಂದಾಪುರದಲ್ಲಿ ದೇಶಭಕ್ತಿ ಗೀತೆಯನ್ನ ಹಾಡ್ತಿದ್ದೇನೆ.
2: ಸಾ ಸರಿ ರಿಗರಿ ಸ ಸ ಸ ಸ ಪ ಮಗರಿ ಸರಿ ಗಮ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೇಳ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
1: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
2: ಹೌದೇ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
1: ಹಾಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಅವ್ನ್ ಬೆನ್ ಬೇರಿ ಮಾಡ್ತೆ ಕಾಣಿವತ್.
2: ಯೋ, ಈ ಮಕ್ಳಿಗೆ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡ್ ಅಲ್ಲ ಮರತಿ. ನಿನ್ನೆ ಎಂತೈತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
1: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡೊಂದ್ 24 ಗಂಟೆಗೆ ಬೊಂಬೆ ಹೇಗೆ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕೋ ಕೂಕಂದಲ್ಲ ಮನೆ.
2: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿತ್. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
1: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ. ಅಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ, ಅದ ನಮ್ಮನಿ ಮಕ್ಕಳಲ್ದ, ಅವನಂತ ಮಾಡ್ತಿದ್ದ ಅಲ್ಲ.
2: ಅಯ್ಯಯ್ಯೋ, ಹೌದಲ್ಲೇ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ ಕಾಂಬಾ.
1: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ದ? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
3: ಓಯ್ ನಿಮ್ ಮಕ್ಕಳ ಬಾಯಿಗೆ ಮಣ್ಣಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠಕ್ಕೆ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡ್ ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳು ಇದ್ದಿದ್ದು ಅಂಬ್ರ, ಅದ್ರಾಗ 2 ಮಕ್ಕಳ ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
2: ಹೌದಾ? ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕ ಇಲ್ಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ. ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
2: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
3: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದ?
3: ಅದ ದಲ್ಲಾಳಿ ಮಾರ.
2: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
3: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳ ಹಾಕು. ನಂಗದ ಚಟುವನ.
2: ಮತ್ತೆ ದಲ್ಲಾಳಿ ಅಂತ ಬಂದದ?
3: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡಕ್ ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
3: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ 3 ದಿನ ಗಟ್ಟದ ಮೇಲೆ ಚೂರು ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಾ ಅಂದಿ.
2: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
3: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರೆ. ಈ ನನ್ ಮಗ ದೆನೆನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
3: ಅಲ್ಲ ಮಾರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳ್ತು,
2: ಬೇಡ ಮಾತಾಬೇಡಿ.
3: ಅಲ್ಲ ಮಾರ,
2: ಅಲ್ಲ ಮಾತಾಬೇಡಿ,
3: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವ ಸರಿ ಮಾತ್ರ ಗೊತ್ತಿದ್ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಾ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರ್ಯಾ,

0: ಏನ್ ಮಾಬಲಣ್ಣ ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ?
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ, ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಮಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದ್ ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
2: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್,
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದ ನೀ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದ್ ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವ್ರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತಾರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
2: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ.
1: ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ, ನಂದು ಒಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ,
0: ಹಂಗ ನಿನ್ನೆ ನಿಮ್ ಮನಿ ಒಳಗೆ ಕಿಚ್ಚೋಟ್ಲೆ ಕಾಂತಲ?
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವಳು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
0: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕು ನೆನ್ಪಾಯ್ತು ಮಾರ್ರೆ. ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಹಾರ್ತೋ. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳ್ ಮಾಡೋಕಾಗ. ಈ ಮನ್ಸರಿ ಹೇಗಳಿ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ, ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೆ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರಿಯಾ?
3: ಹೇಳ್ತಾ

0: ಏನ್ ಶಂಕರಣ್ಣ ಜರಿಕೋಟೆಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಕೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೊಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮಾಡ್ದಿ, ನಂಗ್ ಊರ್ಲು ಗಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿ ಕಾಣ ಮಾಡ್ತೆ. ತಕೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾಡ್ತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ಉಂಟು ಮಾಡ್ಕೊಂಡದ?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಿಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನ ಮರಿಲಿ ಅಂದಳಿ ಅಲ್ಲ. ಇಲ್ ಕಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನ್, ಈಗ ಇಂಗ್ಲಿಷ್ ಹರ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
3: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರ್ ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನಿಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ? ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏರ್ಲೆಸ್ ಬಣ್ಣ ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದೇಳಿ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸ್ಬಿಟ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ ಮುಚ್ಕೋಗಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರಿ.
0: ಓ ಅದೇ ಎಣಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆ ಅಷ್ಟೇ.
1: ಎಂತ
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ ಘನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ?
0: ಅಯ್ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತು, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ಮ ಅಪ್ಪನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೌ ಹೌ ಹಾ ಹಾ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯಾ
0: ಇದೆಂತ ನಂಗೆ.

0: ಲೇ ಕೂಳು ಹಾಕಿ ಇಟ್ಟಿದೆ. ಊಣಿ ಅಕ್ಕ,
1: ನೀ ಎಲ್ಲಿಗೆ ಆತೆ?
0: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗೆ ಹಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
1: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ?
0: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ್ದಾಳ? ಹಂಗ ನಾ ಬೇಡ್ದ.
0: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
0: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ. ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
0: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ. ಅದ ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ. ಹೇಳ್ರೆ ಹೆಚ್ಚತ್ ಮತ್ತೆ, ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
0: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತಿ ನಂಗೆ, ಹೊಡಿತಿಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
0: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ. ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನು ಅಲ್ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತೆ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ. ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
0: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ.
2: ಸೊಡ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹೆತ್ತ ಅಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ. ನಾನ ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ಕಣ.
0: ಏ ಬಬ್ಬರ್ಯಾ.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಇವಳೇ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: पहली नजर मेरी जिंदगी के फैसले आजमाना हो अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ
2: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆ ಎಂತ ಕದಲ್ಲ
2: ನಂಗೆ ಎಂತ ಕೇಳ್ರಿ
1: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳ ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳ ಕಂಡ್ರೆ ಹಿಂಗ್ ಮಾಡ್ತಾರ
2: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
4: ಅದೆಂತೋ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
2: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
4: ಜಲ್ಜಾ ಅದ್ ನಿಮ್ಮನಿದನು ಅಲ್ದ
1: ಅಯ್ಯಯ್ಯೋ ದೇವ್ರೆ ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ
5: ಏ ಬಬ್ಬರ್ಯಾ

पहली नजर मेरी जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರೆ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು ನಂಗದೇ ಚಟುವನ.
0: ಮತ್ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ದೆನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗೊಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೆ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ ಎಂತಕ್ಕೆ?
1: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ ಮೂರ್ ದಿನ ಘಟ್ಟದ ಮೇಲೆ ಚೂರ್ ಕೆಲ್ಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದಾ? ನೀವೊಂದ್ ಪಾರ ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರ ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳತ್ತು
0: ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಬೇಡಿ,
1: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲ್ಸ ಮಾಡ. ಈ ದನ್ನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ. ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ,
0: ಬಾರಿಗಾರು ಹೋಪ್ರ ಆದ್ರೆ ಆಚೆಗಾರು ಹೋಪ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ, ನಂಗೆ ಆಡ್ದಿದ್ದ ಆರು ನರ್ಮನ್ಯರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನರೇ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
0: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
0: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ,
4: ಏ ಬಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೇಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ, ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲು ಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿ ಕಣ ಮಾಡ್ತೆ? ತಕೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ನೆಂತ ಮಾಡುದ?
3: ಅದನ್ನ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾಡ್ತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ಉಂಟು ಮಾಡ್ಕೊಂಡದ?
5: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸು?
4: ಅಯ್ಯಯ್ಯೋ ಗಂಡೆ, ನೀನು ನಿಂದ ಹೋಗಿಲ್ದಿದ್ ಇಂಗ್ಲಿಸು.
3: ಗಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ಲಿ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬಂದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಹೋ, ಇಷ್ಟು ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
4: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರ್ ಮಾರಿ.
4: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನಿಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
4: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ? ಏ ಬಾಬರ್ಯಾ,

0: ಏನ್ ಲಕ್ಷ್ಮಣ್ಣ ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ ಅದೇ ಖುಷಿ.
0: ಅದು ಸಾಯ್ಲಿ ನಿನ್ ಕೈಯಾಗ ಎಂತ ಪಾತ್ರ ಅದ? ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ನೀನು
3: ಏ ಮೊಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರು ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನೆ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನೆ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನ ಇಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕಿ ಬಧಾಯಿ.

भर भर के कनक थाल, भर भर के कनक

0: 真老真老真老的，那黑的呀可不着的，我的那黑的呀可不着的，又不着的着的又不着的，哦，不是罢了吗？
1: 二的二的二二的。

0: ಗಿಡ ನೀ ಕೂಡ ಜಾಸ್ತಿ ಇದೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋದ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮೋಚ್ಕಾಕ್ ಹೋಗಲ್ಲ.
0: ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
0: ಓ, ಅದೇ ಎಣಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆ ಅವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡಕ್ ಒಂದ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟೇ.
1: ಎಂತ
0: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ, ಅದೇಂತ ಮಕ್ಕಳೇ ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ, ಘನ ಅಣ್ಬಾ ಕಾಟ ಅಣ್ಬಾ. ಏ, ನಂಗೆ ಎರಡು ಸಿಕ್ಕತ್ತಾನ?
0: ಓಯ್, ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ, ತಡಿನಿ ಮಾರೆ, ಎತ್ತತಿ. ಅಯ್ಯೋ, ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ, ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ, ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿಗ್ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ, ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
4: ಹೇಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
5: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗ್ ಹೋಯ್ರ ಕಾಂತಿಬ್ರು ಒಟ್ಟಿಂದ. ಅವಳ ಮಗನೊಟ್ಟಿಗ್ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳೆಲ್ಲ.
4: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
5: ಹಂಗೆಲ್ಲ ಮಾಡುದ ಮರತಿಯವಳ? ನಮ್ಮ ಮನಿ ಮಕ್ಕಳಿಗೆ ಹೇಳ್ರೆ ಅವಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಅವ್ನ್ ಬೆನ್ ಬೇರಿ ಮಾಡ್ತೆ ಕಾಣಿವತ್.
4: ಯೋ, ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ? ನಮ್ಮ ನೀ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗ ಇಟ್ಟದ್ ಮರತಿ. ನಮ್ಮ ನೀ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
5: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗ್ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕ ಕೂಕಂದಲ್ಲ ಮನೆ.
4: ನಮ್ಮನಿ ಗಂಡ್ಸಿಗ್ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ಮಿ 2000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿತ್. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
5: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದು ಅಲ್ದ?
6: ಅಯ್ಯ
5: ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯೋಯ್ಯೋ, ಹೊಲ್ಕಂಡ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ? ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
4: ಅಯ್ಯಯ್ಯೋ, ಹೌದಲ್ಲ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾ ಬಾ, ಎಂತ ಇಟ್ಕಾಂಬ ಬಾ.
5: ಓಯ್ ಮೋಂಜಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್? ಅವ್ರ ಬಾಯ್ಗೆ ಎಷ್ಟ್ ಮಣ್ಣು ಹಾಕೋಕೆ?
7: ಓಯ್, ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣಾಕಿ? ಅದಕ್ಕೆ ಹೇಳು, ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಠ ಕೇಳೋ ಕೊಡುಗಾಗ
6: ಮೊನ್ನೆ ದೀಪಾವಳಿ ತಂದು ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಳು ಕೂತ್ರಿ ದೂಡಿ ಹುಳು ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ ಅವ್ರು. ಎಂಥ ಮಕ್ಕಳನ್ನು ಬೆಳೆಸಿರಿ ಹೆಂಗಸ್ರೆ, ಯಾವುದೋ 4 ಮಕ್ಕಳು ಇದ್ದಿದ್ದು ಅಂಬ್ರು, ಅದ್ರಾಗಿ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದೆ ಅಷ್ಟೊತ್ತಿಗೆ.
4: ಹೌದಾ, ನಮ್ಮನೆ ಮಕ್ಕಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ. ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
4: ಎಂತ ಆ ಸುದಿ ಗಂಡ ಮೋಚಣ್ಣ? ಆ ಗಂಡ ನಿಮ್ಮ ಗಲ್ದ?
6: ಏಬೊಬ್ಬರ್ಯಾ!

0: ದೇವರೇ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೆ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿ ಗಾಳ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯೆ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आमोरी सुहाग नो बली बली गावनी
1: ಶಂಕರಣ್ಣ ಅದೇ ನಿಮ್ ಮನೆಗೆ ಬಂದದ್ದು
2: ಅದ ದಲ್ಲಾಳಿ ಮಾರ್ರೆ
1: ದಲ್ಲಾಳಿಯಾ ಎಂತ ಮಗನ ಹೆಣ್ಣು ಹುಡ್ತಿದ್ರಿಯ
2: ಅವನಿಗೆ ಕೂಳ ಹಾಕುದೇ ಹೆಚ್ಚ ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳ ಹಾಕು ನಂಗದೇ ಚಟುವನ
1: ಮತ್ ದಲ್ಲಾಳಿ ಅಂತ ಬಂದದ
2: ಅದ ಮೊನ್ನೆ ಒಂದ್ ತೆನಿನ್ ತಕ ಬಂದದ್ ಮಾರ್ರೆ ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡು ಕೇಳಿದೆ
1: ಅಯ್ಯೋ ಮೊನ್ನೆ ತಂದದ್ದು ಇವತ್ ಕೊಡುದಾ ಮರಲೇ ಮಾರ್ರೆ ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ
2: ತಂದದ್ ನಾನಲ್ಲ ಮಾರ್ರೆ ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ ಕಂಡ್ ಕಂಡ್ ಲೈಕ್ ಇದ್ರೆ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ
3: ಗಂಡ ಅಡಿಲ್ದೆ
1: ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ
2: ಮೈಕೆ ತುಂಬದ್ ಹೌದ ದೇನ ಲೈಕ್ ಇದ್ದದ್ದು ಹೌದ ಆರೆ ದೇನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ ಈ ನನ್ ಮಗ ದೇನೊಟ್ಟಿಗೆ ಐ ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ
1: ಅಲ್ಲ ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ ನೀವೊಂದ್ ಪಾರ ಯಾರು ಸಾಕಲ್ಲ ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ ಛೇ ನೀವು ನಮ್ ನೆರ್ಮನೆಯರನ್ನಲ್ಲಿ ಹೇಳ್ಕಂಕಿ ನಾಚಿಕೆ ಅತ್ತೆ
2: ಅಲ್ಲ ಮಾರ
1: ಬೇಡ ಮಾತಾಬೇಡಿ
2: ಅಲ್ಲ ನಾ ಹೇಳ್ತು
1: ಅಲ್ಲ ಬೇಡ ಮಾತಾಬೇಡಿ
2: ಅಲ್ಲ ಮಾರ
1: ಅಲ್ಲ ಮಾತಾಬೇಡಿ
2: ಸುಮ್ನಿರ ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ ಅಲ್ಲ ಇಷ್ಟು ಮಾತಾಡ್ತಲ್ಲ ಒಂದ್ ಕೆಲಸ ಮಾಡ ಈ ದನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ ಒಂದ್ ರೂಪಾಯಿ ಕೊಡು ಬೇಡ
1: ಏ ಬೊಬ್ಬರ್ಯಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: भावोली सुहाग मो बली बली गावोली
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನಿ.
1: ಅಯ್ಯಯ್ಯೋ, ನಿನ್ನ ಹೊರ್ಮೈಕ್ವೆ. ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ, ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
1: ನೀ ಎಲ್ಲಿ ವಾತೆ?
2: ಅಯ್ಯಯ್ಯ, ಹೆಂಗ್ಸೆ ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
1: ಎಂತ ಜಲ್ಜನ್ ತೋಟ್ಲಿಗೆ ಹಾಕುದಾ? ತೋಟ್ಲು ಇಸ್ಕ ಬೀಳುದಿಲ್ಲನಾ?
2: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
2: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ. ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ. ಅದ ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತಿ ನಂಗೆ, ಹೊಡಿತಿಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
3: ಅಬ್ಬ, ಎಂತೈತೆ ನೀನು ಕೂಗತ್ಕೊಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
1: ಕಾಣ್ ಮಗ, ನೀನು ಹೆಂಡ್ತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ. ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
1: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿಯನ್ ಅಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನು ಅಲ್ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ. ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ.
3: ಸೊಟ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು. ನಾನು ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ ಕಾಣ.
2: ಏ ಬಬ್ಬರ್ಯಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳು ಏರು ಪೂರ ಇರಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
2: ನಿಂಗ ಅಲ್ಲ ಅಂದದ್ದ, ನಿಮ್ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿ ದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿ ನಾ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ. ಅಕ್ಕ
3: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
3: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಮುಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
2: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಏನ್ ಶಂಕರಣ್ಣ ಜರಿಕೋಟೆಗೆ ಅಂತ ಹಿಡ್ಕೊ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲೇ ಹಂಗಾರ ನಾನ.
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
3: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸ್.
1: ಗಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಕ್ ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
3: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನಿಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ಕೆ ಹೋಯ್ತಾ?
2: ಇಲ್ದೆ, ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

तेरा मेरा तेरा तेरा मेरा तेरा मेरा मेरा तेरा का एक घटा।

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಎಲಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯ್ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ,
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಣ ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹಿತ್ ತಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ಲಿ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ ಕಾಣ.
1: ಏ ಬಬ್ಬರ್ಯ
2: ಹೋಯ್ ಹೋಯ್ ಲಕ್ಷ್ಮಣ್ಣ ಹೊಡಿಬೇಡಿ ಮರ್ರೆ, ಶೇ ಎಂತ ಮಾಡ್ತಿದ್ರಿ ಮರ್ರೆ, ಪಾಪ ಆ ಮಗಿ ಯಾ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದ ಸತ್ಗಿ ತೋರಿ ಎಂತ ಮಾಡ್ತೀರಿ, ಎಂತ ಜೈಲಿಗೆ ಹೋಗಿ ಕೂಕೊಂಡ್ ಮಗಿತ್ತೆ ನಿಮ್ಗೆ?
0: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
2: ಅಂತದ್ ಎಂತ ಮಾಡ್ತು ಮರ್ರೆ ಆ ಮಗು?
0: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
2: ಅಂದ್ರೆ
0: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮರ್ರೆ.
2: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮರ್ರೆ ಅದ ಲಕ್ಷ್ಮಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
0: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು, ಇದ್ರ ಕಣಂಗೆ ಹೋಗಿಲ್ದಿದ್ದ ಹಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
2: ಅದಿರ್ಲಿ ಈಗ ಹೊರದ್ದೆಂದಕ್ಕೆ?
0: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀಯೇ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡದ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಕೇಳ್ತಿದ್ರು ಮಾರ್ರೆ.
2: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ,
0: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ, ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
2: ಇಲ್ಲಿ ಕಾಣಿ ಲಕ್ಷ್ಮಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೇ ಅಮೃತ ವಿಷ ತಂತ್ರಗಾಣಿ ಹಾಂಗೆ, ಯಾವುದು ಅತಿ ಅಪ್ಪಗಾಗಷ್ಟೇ.
0: ಅದು ಹೌದು ಶಂಕರಣ್ಣ.
2: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬಿಗೆ ಹಾಕಿದ.
0: ಏ ಬೊಬ್ಬರ್ಯಾ,
2: ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡ್ ಕಾಣಲ್ಲ, ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿ ಅವ್ರು ಬತ್ತ ಕಾಂಬ. ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ.
2: ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ.
0: ಆ ಮಗುಕ್ಕೆ ಎಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
2: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ, ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು, ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
2: ಆ ಗಂಡಿನ ಸುಳ್ಳ್ಯಾಕೆ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗೋಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದ್ರಲ್ಲ.
2: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ.
3: ಅದರ್ಲಿ, ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
2: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಬಿಡ, ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ, ಮುಚ್ಕ ಕೂಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅಂತ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಟ್ರ.
0: ಓ, ಅದೇ ಎಣಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ.
1: ಎಂತ
0: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ, ಅದೇಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತ.
2: ಘನ ಅಣ್ಬ ಕಾಟ ಅಣ್ಬ. ಏ, ನಂಗೆ ಎರಡು ಸಿಕ್ಕತ್ತಾನ?
0: ಓಯ್, ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ, ತಡಿನಿ ಮಾರೆ, ಎತ್ತತಿ. ಅಯ್ಯೋ, ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗೆಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ, ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ, ಅದು ಒಂದ್ ಫ್ಯಾಷನ್ ಮರ್ರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋ, ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತು, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಿನ ಜಗ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
0: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ. ಅಣ್ಣ, ನಾವು ಬಿದ್ದದ ಆ ಹೆಣ್ಣು ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸೆ ಬತ್ತೆ ತಡಿ ನಾನೀಗ.
0: ಎಂತದ
1: ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್, ನಿಮ್ಮನಿ ಕೋಳಿಗೆ ಅಲ್ಲ ಮರೆ.